ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 13ನೇ ತಾರೀಕು ಸೋಮವಾರ. ಈಗ ಸಮಯ 5:58:37. ಈ ಬೆಳಗ್ಗೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:13. ಸೋಮವಾರದ ಈ ಬೆಳಗ್ಗೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ವೀಕ್ ಡೇ ಸ್ಟಾರ್ಟ್ ಆಗಿದೆ. ಸೋಮವಾರವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ರವೀಂದ್ರನಾಥ ಟ್ಯಾಗೂರ್ ಹೇಳ್ತಾರೆ, ಪಡೆಯುವಷ್ಟನ್ನೇ ಪಡೆದ್ರೆ ತೃಪ್ತಿ, ಅದಕ್ಕಿಂತ ಹೆಚ್ಚಿಗೆ ಪಡೆದ್ರೆ ಬಹಳ ಹೊರೆ ಹಾಗೆ ಬಹಳ ದುಃಖ ಅಂತ. ಈ ಬೆಳಗ್ಗೆ ಎಫ್ಎಂ ರೈನ್ಬೋದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 6:10 ನಾದಾರ್ಚನೆ ಕಾರ್ಯಕ್ರಮ ಕೇಳಲಿದ್ದೀರಿ. 6:50 ಕನ್ನಡ ರತ್ನ ಭಂಡಾರ. 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ಏಳು ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 7:15 ಭಾವಸ್ಪಂದನ ಕಾರ್ಯಕ್ರಮ ಕೇಳಲಿದ್ದೀರಿ. 7:30 ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ ಅಪ್ಡೇಟ್ಸ್ ಕೇಳಲಿದ್ದೀರಿ. 7:35 ಕನ್ನಡದಲ್ಲಿ ವಾರ್ತೆಗಳು. 7:45 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತದೆ. 8:00 ಸಮಾಚಾರ ಪ್ರಭಾತ್ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಹಲೋ ಕರ್ನಾಟಕ ಕೇಳಲಿದ್ದೀರಿ. 9:00 ಸಖತ್ ಸಾಂಗು ಕಾರ್ಯಕ್ರಮ. 10:00 ಸಿನಿಚಿಟ್ಟೆ ಕಾರ್ಯಕ್ರಮ.

0: ಧೋನಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ಧೋನಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ನಮಸ್ಕಾರ, ಶುಭ ಮುಂಜಾನೆ. ಟ್ಯೂ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:11:55. ಇದು ಭಕ್ತಿ ರಸದಲ್ಲಿ ಮೆಂದೇಳುವಂತಹ ಸಮಯ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾದಾರ್ಚನೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸೋಮವಾರದ ಇವತ್ತಿನ ನಾದಾರ್ಚನೆಯಲ್ಲಿ ನಾವು ವಚನಗಳ ಜೊತೆಗೆ ಭಕ್ತಿ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ.

ಒಂದು ವಚನ ಹೀಗೆ ಹೇಳುತ್ತೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವಯ್ಯ, ಕೇಳಯ್ಯ ಸ್ಥಾವರ ಕಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ಅಂದರೆ ಶ್ರೀಮಂತರು ದೇವಸ್ಥಾನಗಳನ್ನು ಕಟ್ತಾರೆ, ಆದರೆ ಬಡವನಾದ ನಾನು ಏನು ಮಾಡಲಿ, ನನ್ನ ಕಾಲೇ ದೇವಸ್ಥಾನದ ಕಂಬಗಳು, ನನ್ನ ದೇಹವೇ ದೇವಾಲಯ, ನನ್ನ ತಲೆಯೇ ಚಿನ್ನದ ಕಳಸ. ಸ್ಥಿರವಾದ ದೇವಸ್ಥಾನಗಳು ಕಾಲಕ್ರಮೇಣ ನಾಶವಾಗಬಹುದು, ಆದರೆ ನಮ್ಮೊಳಗಿರುವಂತಹ ಆ ಚೇತನ ಭಕ್ತಿ ಎಂದಿಗೂ ಅಳಿಯಲ್ಲ ಅಂತ ಹೇಳ್ತಾರೆ.

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೆ ನಂತರದಲ್ಲಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಯನ್ನು ಕೇಳಿದ್ರಿ. ನಾವಿವತ್ತು ನಾದಾರ್ಚನೆಯಲ್ಲಿ ವಚನಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಒಂದೊಂದೇ ವಚನ ಅದರ ಅರ್ಥಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಅಕ್ಕಮಹಾದೇವಿಯವರ ಒಂದು ವಚನ ಹೇಳುತ್ತೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದ

ನಾದಾರ್ಚನೆಯಲ್ಲಿ ಎರಡು ಭಕ್ತಿಗೀತೆಯನ್ನು ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಭಕ್ತಿಗೀತೆ ವಿದ್ಯಾಭೂಷಣ ಅವರ ಧ್ವನಿಲಿತ್ತು. ನಂತರದ ಭಕ್ತಿಗೀತೆ ಶಂಕರ್ ಮಹಾದೇವನ್ ಅವರ ಧ್ವನಿಲಿದ್ದಂತಹ ಭಕ್ತಿಗೀತೆ. ಸೋಮವಾರದ ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ವಚನಗಳ ಬಗ್ಗೆ, ಅದರ ಅರ್ಥದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಬಸವಣ್ಣ ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನೆಂತೊಲಿಯುವನಯ್ಯ ಅಂತ. ಅಂದರೆ ನಮ್ಮ ಮಾತು ಮುತ್ತಿನ ಹಾರದಂತೆ ಮೌಲ್ಯಯುತವಾಗಿರಬೇಕು, ಮಾಣಿಕ್ಯದಂತೆ ಹೊಳಿತಿರಬೇಕು, ಸ್ಫಟಿಕದಂತೆ ಶುದ್ಧವಾಗಿರಬೇಕು. ನಾವು ಆಡುವ ಮಾತು ಭಗವಂತನಿಗೆ ಮೆಚ್ಚುಗೆಯಾಗುವಂತೆ ಸತ್ಯ ಹಾಗೂ ಶುದ್ಧವಾಗಿರಬೇಕು ಅಂತ.

ನಾದಾರ್ಚನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ವಚನಗಳ ಜೊತೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಕ್ತಾ ಇದ್ದೀವಿ. ಬಸವಣ್ಣನವರ ಒಂದು ವಚನ ಹೀಗೆ ಹೇಳುತ್ತೆ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಅಂತ. ಅಂದರೆ ಕಳ್ಳತನ ಮಾಡಬೇಡಿ, ಹಿಂಸೆ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಕೋಪಗೊಳ್ಬೇಡಿ, ಇತರರನ್ನು ದ್ವೇಷ ಮಾಡಬೇಡಿ, ನಿಮ್ಮನ್ನು ನೀವು ಹೊಗಳ್ಕೊಳ್ಬೇಡಿ, ಇನ್ನೊಬ್ಬರನ್ನು ನಿಂದಿಸಬೇಡಿ. ಇದೇ ನಿಮ್ಮ ಮನಸ್ಸಿನ ಶುದ್ಧಿ, ಇದೇ ಹೊರಗಿನ ಶುದ್ಧಿ. ಈ ರೀತಿ ಬದುಕುವುದೇ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ನಿಜವಾದ ಪರಿ ಅಂತ.

0: ಈ ಒಂದು ಭಕ್ತಿಗೀತೆಯೊಂದಿಗೆ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟು ಹೊತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ ಇನ್ನೇನು 6:50 ಆಗ್ತಾ ಇದೆ. 6:50ಕ್ಕೆ ಸರಿಯಾಗಿ ಕೇಳಿ ಕನ್ನಡ ರತ್ನ ಭಂಡಾರ.
1: ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
2: ನಾನು ಕಥೆಗಾರನಾಗೋದೊಳೆಯಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬಾ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನ ಅಥವಾ ಮಾಸ್ತಿಯವರ ಕಥೆಗಳನ್ನ ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊರದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯನ್ನ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರೋ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಕ್ಕೆ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ,

ವಯಂ ಸಾಧಯತಿ. ನವದೆಲ್ಯಾ ವಾಣಿಜ್ಯಿಕ ನೌವಹನೇಶು ಪ್ರಚಲತ್ಸು ನಿರಂತರ ಆಕ್ರಮಣ ಪ್ರಸಂಗೇಶು ಸ್ವಕೀಯ ಗಭೀರ ಚಿಂತಾ ಪ್ರಕಟಿತ. ಅನೇನೈವ ಸಹ ಭಾರತಸ್ಯಾಸ್ಯ ರಾಜನೈತಿಕ ಸಮಾಧಾನಾಯ ವಾರ್ತಾನಾಂ ಶೀಘ್ರ ಸಂಪೂರ್ತ್ಯೈ ಯಾಚನಾ ವಿಹಿತ, ಯೇನ ಅಸ್ಮಿನ್ ಕ್ಷೇತ್ರೇ ಪುನಃ ಶಾಂತಿಃ ಸ್ಥಿರತಾ ಚ ಪ್ರವರ್ತೇತ. ಫಿಫಾ ವಿಶ್ವ ಚಷಕ ಪಾದಕಂದುಕ ಪ್ರತಿಸ್ಪರ್ಧಾಯಾಂ ಸರ್ವೇಷಾಂ ಪ್ರಾಗುಪಾಂತ್ಯ ಚರಣಾತ್ಮಕಾನಾಂ ದ್ವಂದ್ವಾನಾಂ ಸಮಾಪ್ತ್ಯನಂತರಂ ಉಪಾಂತ್ಯ ಚಕ್ರಸ್ಯ ರೂಪರೇಖಾ ಪೂರ್ಣತಃ ಸಿದ್ಧಾ ಸಂಜಾತಾ. ಪ್ರಥಮಾಯಾಂ ಉಪಾಂತ್ಯ ಸ್ಪರ್ಧಾಯಾಂ ಆಗಾಮಿ ಬುಧವಾಸರೆ ಫ್ರಾನ್ಸ್ ಸ್ಪೇನ್ ದಲಯೋರ್ಮಧ್ಯೆ ಸ್ಪರ್ಧಾ ಭವಿತಾ. ಕ್ರೀಡೇಯಂ ಭಾರತೀಯ ಸಮಯಾನುಸಾರಂ ರಾತ್ರೌ ಸಾರ್ಧ ದ್ವಾದಶ ವಾದನೆ ಸಮಾರಪ್ಸ್ಯತೆ ಇತಿ ವಾರ್ತಾಃ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
4: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:38. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯುರ್ವೇದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿ

0: ಮಾಡಲಾಗಿದೆ. ಎರಡನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15-17 ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
1: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿ ವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸುಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. DIC ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
1: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ 3 ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ, KSCA T20 5 ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ

ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ವಿಕೆಟ್ಗಳ ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 ವಿಕೆಟ್ಗೆ 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಯಿತು 7:16:38. ಇದು ಭಾವಗೀತೆಗಳ ಸುಂದರಯಾನ, ಭಾವಸ್ಪಂದನ ಕಾರ್ಯಕ್ರಮ. ಭಾವಸ್ಪಂದನದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಭಾವಸ್ಪಂದನದಲ್ಲಿ ಇವತ್ತು ನಾವು ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯ ಭಾವಗೀತೆಗಳನ್ನು ಕೇಳ್ತಾ ಅದರ ಬಗ್ಗೆ ಮಾತಾಡ್ತಾ ಸಾಗೋಣ.

0: ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ವಿ. ಸಮಯ ಆಯಿತು 7:29:04. ಭಾವಗೀತೆಗಳ ಈ ಕಾರ್ಯಕ್ರಮ ಸದ್ಯಕ್ಕೆ ಇಲ್ಲಿಗೆ ಮುಗುತ್ತೆ. 7:45 ಮತ್ತೆ ಭಾವಸ್ಪಂದನ ಮುಂದುವರಿಯುತ್ತೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 14ರಿಂದ 12ರವರೆಗೆ ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ

0: ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮುಜ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
4: ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ.

56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಕೇಳ್ತಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:45:49.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಸಮಯ ಆಯ್ತು 7:46:45. ಇದು ಭಾವಸ್ಪಂದನವನ್ನು ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಭಾವಸ್ಪಂದನದಲ್ಲಿ ಕೇಳೋಣ KS ನರಸಿಂಹಸ್ವಾಮಿ ಅವರ ರಚನೆಯ ಭಾವಗೀತೆಗಳು.

ಈ ಒಂದು ಭಾವಗೀತೆಯೊಂದಿಗೆ ಭಾವಸ್ಪಂದನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಆಯಿತು 7:59. ಭಾವಸ್ಪಂದನದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸಮಯ ಇನ್ನೇನು 8:00 ಆಗಲಿದೆ. 8:00 ಸರಿಯಾಗಿ ಹಿಂದಿ ಹಾಗೆ ನಂತರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಯಿತು 8:31:40. ಹಲೋ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷರಯ್ಯ.

ಹಲೋ ಕರ್ನಾಟಕದಲ್ಲಿ ಎರಡು ಹಾಡುಗಳನ್ನು ಕೇಳಿದ್ರಿ. ನೀವು ಕೇಳಿದಂಥ ಮೊದಲ ಹಾಡು ಕಿರಿಕ್ ಪಾಟಿ ಚಿತ್ರದ ಗೀತೆ ಆಗಿತ್ತು, ಕಾಗದದ ತೋಣಿಯಲ್ಲಿ ಅನ್ನೋ ಗೀತೆ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಇದಾಗಿತ್ತು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಗೂಗ್ಲಿ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಪವನ್ ಒಡೆಯರ್ ಅವರ ಸಾಹಿತ್ಯಕ್ಕೆ ಜೋಶುವಾ ಶ್ರೀಧರ್ ಅವರ ಸಂಗೀತ ನಿರ್ದೇಶನವಿತ್ತು.

ಕೆಳಗಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿ ಈಗಾಗಲೇ ಪ್ರಾರಂಭವಾಗಿದೆ. 572 ನೇಮಕಾತಿಗಳು ಹುದ್ದೆಗಳು ಬಿಡುಗಡೆಯಾಗಿದೆ. ಇದರಲ್ಲಿ 505 ಹುದ್ದೆಗಳು ಆರ್ಪಿಸಿ ಕೆಡರ್ಗೆ ಹಾಗೂ 67 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಜುಲೈ 30 ತಾರೀಕು. ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ತಾರೀಕು.

ಹುಡುಗರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸುನೀತಾ ಗೋಪುರಾಜ್ ಅವರು ಧ್ವನಿಯಾಗಿದ್ದರು. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೇ.
3: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ. ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೆ. ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ. ಜಲಾಶಯೋ ಸೇ ಗಾದ್ ನಿಕಾಲೇ. ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೇ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.

ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರ ಸಮಯ ಆಯಿತು 9:15:15 ಸೆಕೆಂಡುಗಳು. ನಾವಿದ್ದೀವಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಆದರೆ ಇವತ್ತು ಶೋಕಾಚರಣೆ ಇರೋದ್ರಿಂದ

ಕೆಲವೊಂದು ಹಾಡುಗಳು ಪ್ರಸಾರ ಆಗೋದಿಲ್ಲ. ಸೊ ಶೋಕಾಚರಣೆಯ ನಿಮಿತ್ತ ಕೆಲವೊಂದು ರೀತಿಯ ಹಾಡುಗಳು ಪ್ರಸಾರ ಆಗೋದಿಲ್ಲ. ದಯವಿಟ್ಟು ಬೇಜಾರಾಗಬೇಡಿ, ನಾಳೆ ಮತ್ತೆ ನೀವು ರಿಕ್ವೆಸ್ಟ್ ಮಾಡಬಹುದು. ಸೊ ಇದೇ ರೀತಿಯ ಹಾಡುಗಳು ಪ್ರಸಾರ ಆಗ್ತಾ ಇರುತ್ತೆ ಇವತ್ತು. ಸೊ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ನಾಗರತ್ನ ರಾಜಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಷಣ್ಮುಖ ಹಳೆಬಾತಿಯಿಂದ, ಹಾಗೆ ಬೋಪ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೇಘನಾ ಧೃತಿ, ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿದರೆ, ಇಂದಿರಾ ವಿನಿಪಾಟೆ, ಹಾಗೆ ಕಬಾಡಿ ವೆಂಕಟೇಶ್ ಅವರು ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಂತರದ ಸಂದೇಶ ಬಂದಿರೋದು ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಹಾಲಿಂಗಾಪುರದಿಂದ ಅಯನುದ್ದೀನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜ್, ರುಬೀನಾ, ಶಬ್ಬೀರಾ, ಸುಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ಹಾಗೆ ರಫಾತ ಮರಿಯಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ.

0: ಸಖತ್ ಸಾಂಗ್ ಕಾರ್ಯಕ್ರಮ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲಿನಲ್ಲಿ ಸಮಯ ಆಯಿತು 9:22. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಜೀವನ ಚೈತ್ರ ಚಿತ್ರದ ಗೀತೆ ನಾದಮಯ್ಯ ಗೀತೆಯನ್ನು ಕೇಳಿದ್ರಿ. ಮೊದಲನೇದಾಗಿ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಚಿವುದಯ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದಂತಹ ಹಾಡು ಗಾಂಧಿನಗರ ಚಿತ್ರದ ಗೀತೆ ಆಗಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಚಿವುದಯ ಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಮ್ಮ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಂದೇಶವನ್ನು ಕಳಿಸಿದ್ರೆ, ಇನ್ನು ಪೂಜಾ ವಿಸ್ಮಯ ಪೂರ್ವಿಕ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರೋಹಿತ್ ದಾಸನಪುರದಿಂದ ಮೆಸೇಜನ್ನು ಮಾಡಿ ಅವರ ಇಷ್ಟದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಎಸ್ ಶ್ರೀನಿವಾಸ ಶಿರಸಿಯಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ನಂತರ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ಶೋಕಾಚರಣೆ ಇರುವುದರಿಂದ ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾಳೆ ಮತ್ತೆ ನೀವು ಮತ್ತೆ ರಿಕ್ವೆಸ್ಟ್ ಮಾಡಬಹುದು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಖತ್ ಸಂಘ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ರಿ. ನೀವು ಕೇಳಿದಂಥ ಹಾಡಾಗಿತ್ತು ಮೊದಲ ಗೀತೆ ಅಗ್ನಿ ಪಂಜರ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ನಂತರ ನೀವು ಕೇಳಿದ್ರಿ ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು.

ಸಮಯ ಆಯಿತು 9:50 ನೀವು ಕೇಳ್ತಾ ಇದ್ದಾರೆ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ನಾನೇ ಭಾಗವತಿ ಅಂತ ಹಾಡಿದ್ದು ಎಸ್ ಜಾನಕಿ ಅವರು, ಹಾಗೆ ರಾಜ್ಕುಮಾರ್ ಅವರು, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಮರೆಯದ ಹಾಡು ಚಿತ್ರದ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಹಲವು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ರಾಧಾ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ವಾಣಿಶ್ರೀ ಧಾರವಾಡದಿಂದ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಪ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಇಂದ ಸಂದೇಶವನ್ನು ಕಳಿಸಿದರೆ, ನಂದಿತಾ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಶಾಂತ್ ಎಚ್ ಬಿ ಜಯರಾಮ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ ಆಗಿಲ್ಲ ಇವತ್ತು ಕಾರಣಾಂತರಗಳಿಂದ, ನಿಮಗಾಗಲೇ ನಾನು ಹೇಳಿದ್ದೀನಿ ಶೋಕಾಚರಣೆ ಇರೋದ್ರಿಂದ ಕೆಲವೊಂದು ಹಾಡುಗಳು ಪ್ರಸಾರ ಆಗಿಲ್ಲ.

ಎರಡು ಕನಸು ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಲಿದಂತಹ ಗೀತೆ ಇದಾಗಿದ್ದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಈ ಒಂದು ಹಾಡಿನೊಂದಿಗೆ ಸಖತ್ ಸಂಘ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ

ಈ ಸಮಯ ಆಯಿತು 9:56:22. ಹತ್ತು ಗಂಟೆಗೆ ಸರಿಯಾಗಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಕೇಳ್ತಾನೆ ಇರಿ ನಿಮ್ಮದ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ ಆಯಿತು 10 ಗಂಟೆ 2:36 ನೀವು ಕೇಳ್ತಾ ಇದ್ರೆ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಸಿನಿ ಚಿಟ್ಟೆ ಕಾರ್ಯಕ್ರಮ. ಸಿನಿ ಚಿಟ್ಟೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ RJ ಅಕ್ಷಯ. ಸೊ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಎಸ್ ಜಾನಕಿ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡುಗಳ ಬಗ್ಗೆ ಅಥವಾ ಹಾಡನ್ನ ಕೇಳ್ತಾ ಸಾಗೋಣ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸಂದೇಶಗಳನ್ನು ಕಳಿಸ್ಬೋದು. ನಮ್ಮ ವಾಟ್ಸಪ್ 9480901013 9481013

ಸಿನಿಚಿಟ್ಟೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಎಫ್ ಎಂ ರೈನ್ಬೋ 101.3 ಕನ್ನಡ ಕಮನವಿಲಿನಲ್ಲಿ. ಸಮಯ ಆಯಿತು 10:12:26. ಸಿನಿಚಿಟ್ಟೆಯಲ್ಲಿ ನಿಮ್ಮ ಜೊತೆ ಆಗಿರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಜೊತೆಯಾಗಿ ಹಾಡಿರುವಂತಹ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ನಂತರ ನೀವು ಕೇಳಿದ್ರಿ ಹೊಂಬಿಸಲು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಗೀತಾ ಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು.

ಸಿನಿಚಿಟಿಯಲ್ಲಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ

ಸಾಹಿತಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ನಂತರ ನೀವು ಕೇಳಿದ್ರಿ ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು.

ಸಿನಿಚಿಟಿಯ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ವಿಲಿನಲ್ಲಿ. ಸಮಯ ಆಯಿತು 10:36. ಎರಡು ಹಾಡನ್ನು ಕೇಳಿದ್ರೆ, ನೀವು ಕೇಳಿದಂತಹ ಹಾಡಾಗಿತ್ತು ಪಾವನಗಂಗಾ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಗಂಗಾ ಯಮುನಾ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತ ನಿರ್ದೇಶನವಿತ್ತು.

ಸಿನಿಚಿಟಲ್ಲಿ ಎರಡು ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರು ಹಾಡಿದಂತಹ ಎರಡು ಹಾಡುಗಳಾಗಿತ್ತು. ನೀವು ಕೇಳಿದಂತಹ ಮೊದಲ ಹಾಡು ಚಂದನದ ಗೊಂಬೆ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ. ನಂತರ ನೀವು ಕೇಳಿದ್ರಿ ಹೃದಯ ಹಾಡಿತು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿದೆ.

ದೇವರಗುಡಿ ಚಿತ್ರದ ಹಾಡನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಈ ಒಂದು ಗೀತೆಯೊಂದಿಗೆ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಆಗೋಯಿತು 10:55:50. ನಾನು ಕೂಡ ಸ್ಟುಡಿಯೋಯಿಂದ ಹೊರಗೂ ಕುಂತ ಸಮಯ ಆಯಿತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ. ನಾನು ನಿಮ್ಮ ರೇಡಿಯೋ ಗೆಳೆಯ RJ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸಮಯಾಗಿದೆ 11:02 ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ರೈನ್ಬೋ ಗೆಳತಿ ಆರ್ ಜೆ ಚೈತ್ರ. ನಿಮ್ಮಿಷ್ಟದ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಸೊ ನಿಮಗೂ ಯಾವುದಾದ್ರೂ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬೇಕು ಅನಿಸ್ತಾ ಇದ್ರೆ ನೀವು ನಮಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡ್ಬೋದು. 9408090013 ಈ ಒಂದು ಸಂಖ್ಯೆಗೆ ನಿಮ್ಮ ಹೆಸರು ಹಾಗೆ ನಿಮ್ಮ ರಿಕ್ವೆಸ್ಟಿನ ನಿಮ್ಮ ನೆಚ್ಚಿನ ಗೀತೆಯನ್ನು ಬರೆದು ನಮಗೆ ಕಳಿಸ್ಕೊಡಿ ವಾಟ್ಸಾಪ್ ಮುಖಾಂತರ. ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಬರ್ತಾ ಇದೆ ಸಮಾಧಿ ಚಿತ್ರದಿಂದ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಒಂದು ಗೀತೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿದೆ 11:13. ಕೇಳ್ತಾ ಇದ್ದೀರಾ ಆಪ್ಕೆ ಪಸಂದ್ ಕಾರ್ಯಕ್ರಮ. ನಿಮ್ಮಿಷ್ಟದ ಹಾಡುಗಳನ್ನ ರಿಕ್ವೆಸ್ಟ್ ಮಾಡುವಂತಹ ಹೊತ್ತು ಇದು. ಸಾಕಷ್ಟು ಸಂದೇಶಗಳು ಹರಿದು ಬಂದಿವೆ. ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ವಿಜಯನಗರದಿಂದ ಅವರ ನೆಚ್ಚಿನ ಗೀತೆಗೆ. ಹಾಗೆ ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 58149. ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಸವಿತಾ ಗಿರೀಶ್ ಅವರು ಸುಂದರಕುಪ್ಪೆಯಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 7202. ಇವರ ಹೆಸರು ರಾಜಾರಾಮ್ ವಸುದಾ ಅವರು ಕಾಸರಗೋಡಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಅವರು ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಾಕಷ್ಟು ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದೀರಾ, ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಿದ್ದೀರಾ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ, ಹಾಗೆ ಒಂದಿಷ್ಟು ಮಾತುಕತೆಯನ್ನ ಆಡುವಂತಹ ಸಮಯ, ಒಂದಿಷ್ಟು ಟ್ರಿವ್ಯಾಗಳು. ಹೇಗೆ ಹಿಂದಿನ ಕಾಲದಲ್ಲಿ ಅಂದ್ರೆ 1950-70 ದಶಕದಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ರಲ್ವಾ, ಆ ಒಂದು ಟೈಮ್ನಲ್ಲಿ ತುಂಬಾ ಸೂಪರ್ ಹಿಟ್ ಹಾಡುಗಳು ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗ್ತಿರ್ಲಿಲ್ವಂತೆ. ಅದು ನಿಜವಾಗ್ಲೂ ಸೆಟ್ಗಳು ಏನು ಸೆಟ್ಟು ಅಂತ ತೋರಿಸ್ತಾರಲ್ವಾ, ಆ ಥರ ಸೆಟ್ಗಳಲ್ಲಿ ರೆಕಾರ್ಡ್ ಆಗ್ತಿರ್ಲಿಲ್ವಂತೆ. ನಿಜವಾಗ್ಲೂ ರೈಲುಗಳಿರ್ಬೋದು, ನಿಜವಾಗ್ಲೂ ಸರೋವರಗಳು ಅಥವಾ ಬೆಟ್ಟಗಳ ಮೇಲೆ ಅಥವಾ ರಸ್ತೆಗಳ ಮೇಲೆ ಚಿತ್ರೀಕರಣ ಮಾಡಲಾಗ್ತಿತ್ತಂತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತಾಡೋಣ, ಜೊತೆಗೆ ನಿಮ್ಮಿಷ್ಟದ ಹಾಡುಗಳನ್ನ ಕೂಡ ಕೇಳೋಣ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಸಮಯ ಆಗಿರೋದು 11:15. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಒಂದು ಗೀತೆ.

ಸಮಯ ಆಗಿರೋದು 11:24 ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೈನ್ಬೋ 101.3 ಮೆಗಾಹರ್ಟ್ಸ್ ಆಪ್ಕಿ ಪಸಂದ್ ಕಾರ್ಯಕ್ರಮದ ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಿದ್ದೀವಿ, ಅದರ ಜೊತೆಗೆ ಒಂದಷ್ಟು ಮಾತುಕತೆ ಕೂಡ ಸಾಗ್ತಾ ಇದೆ. ಕಂಪ್ಯೂಟರ್ ಗ್ರಾಫಿಕ್ಸ್ ಇಲ್ಲದ ಕಾಲದಲ್ಲಿ ಅಂದರೆ CGIಗಳನ್ನ ಉಪಯೋಗಿಸಿ ಏನು ಗ್ರಾಫಿಕ್ಸ್ ಮಾಡ್ತಾರಲ್ವ, ಹಾಡುಗಳಲ್ಲಾಗಿರ್ಬೋದು ಅಥವಾ ಸಿನಿಮಾಗಳಲ್ಲಾಗಿರ್ಬೋದು, ಸೊ ಇದು ಇಲ್ಲದ ಕಾಲದಲ್ಲಿ ಪ್ರಕೃತಿಯ ಸೌಂದರ್ಯ ಎಲ್ಲಾದರೂ ಅವರು ನೇಚರಲ್ಲಿ ಶೂಟಿಂಗ್ ಮಾಡಬೇಕು ಅಂತಂದರೆ ಅಥವಾ ಪ್ರಕೃತಿ ಮಧ್ಯದಲ್ಲಿ ಶೂಟಿಂಗ್ ಮಾಡಬೇಕು ಅಂತಂದರೆ ಅದನ್ನು ಸೆರೆ ಹಿಡಿಯೋದಕ್ಕೆ ನಿರ್ದೇಶಕರು ಕರೆಕ್ಟಾಗಿರುವಂತಹ ವಾತಾವರಣ ಸಿಗೋವರೆಗೂ ಅಂದರೆ ಮೋಡಗಳೆಲ್ಲ ಚದರಬೇಕು ಅಥವಾ ಮಳೆ ಬರಬೇಕು ಅಥವಾ ಈ ಒಂದು ಜಾಗದಲ್ಲಿ ಈ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ಹೂಗಳು ಇರಬೇಕು ಅಂತ ಯೋಚನೆ ಮಾಡಿದರೆ, ಆ ಒಂದು ಪರ್ಟಿಕ್ಯುಲರ್ ಸೀನಿಗೆ ಅವ್ರಿಗೆ ಏನು ಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವರು ಸರಿಯಾದಂತಹ ಹವಾಮಾನಕ್ಕಾಗಿ ದಿನಗಟ್ಟಲೆ ಕೂತ್ಕೊಂಡು ಕಾಯ್ತಾ ಇದ್ರಂತೆ. ಹಾಗೆ ಕೆಲವು ಸತಿ ಹೂಗಳು ಅರಳುವಂತಹ ಸನ್ನಿವೇಶಗಳು ಏನಾದರೂ ಇದ್ದರೆ ಅಥವಾ ಆ ಒಂದು ಸೀನನ್ನು ಶೂಟ್ ಮಾಡಬೇಕು ಅಂತಂದರೆ ಅವರು ತಿಂಗಳುಗಟ್ಟಲೆ ಕೂಡ ಆ ಒಂದು ಪರ್ಟಿಕ್ಯುಲರ್ ಹೂ ಅರಳುವುದನ್ನು ಕಾತ್ಕೊಂಡು ಕೂತು ಸೆರೆ ಹಿಡಿತಿದ್ರಂತೆ. ಈ ರೀತಿ ಹವಾಮಾನವನ್ನು ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕೂತ್ಕೊಂಡು ಅವರ ಕ್ಯಾಮರಾಗಳಲ್ಲಿ ಸೆರೆ ಹಿಡಿತಿದ್ರಂತೆ ಪ್ರಕೃತಿಯ ಸೌಂದರ್ಯವನ್ನು ಸೆರೆ ಹಿಡಿಯೋದಕ್ಕೆ, ಇದು CGIಗಳು ಇಲ್ಲದೇ ಇದ್ದಂತಹ ಕಾಲದಲ್ಲಿ. ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಸುಧಾಮೂರ್ತಿಯವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ರಾಮಕೃಷ್ಣ ರೆಡ್ಡಿಯವರು ಸಂದೇಶವನ್ನು ಕಳಿಸಿದ್ದಾರೆ, ಶುಭಾನ್ ಕೋರಿಯವರು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ನಮಗೆ ಸರಸ್ವತಿಯವರು BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶ ಬಂದಿದೆ. ಜೊತೆಗೆ ನಂಬರ್ ಎಂಡಿಂಗ್ ವಿತ್ 94081 ಸಾಯದ್ ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಜ್ಞಾ ಭಟ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ನಮಗೆ ತಲುಪಿದೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ಲೇ ಮಾಡೋದಕ್ಕೂ ಕೂಡ ನಾವು ರೆಡಿಯಾಗಿದ್ವಿ. ಹಾಗೆ ನಿಮಗೂ ಕೂಡ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಯನ್ನು ಕೇಳಬೇಕು ಅನಿಸ್ತಾ ಇದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬಹುದು. 9480901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ರಿಕ್ವೆಸ್ಟನ್ನು ನಮಗೆ ಕಳಿಸ್ಕೊಡಿ, ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿ. ಹಾಗಾದರೆ ಕೇಳ್ತಾ ಇದ್ರೆ ಇದು FM ರೈನ್ಬೋ 101.3 ಮೆಗಾಹರ್ಟ್ಸ್ ಆಪ್ ಕಿ ಪಸಂದ್ ಕಾರ್ಯಕ್ರಮ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿರೋದು 11:36 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಆಪ್ ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೂಡ ಮಾತಾಡ್ತಾ ಇದೀವಿ. 1950-70 ಕಾಶ್ಮೀರಲ್ಲಿ ಏನೇನು ಶೂಟಿಂಗ್ ಅನ್ನ ಮಾಡ್ತಿದ್ರು, ಇದನ್ನ ಬಾಲಿವುಡ್ನ ಹೊರಾಂಗಣ ಸ್ಟುಡಿಯೋ ಅಂತಾನೆ ಕರಿತಿದ್ರೆ. ಯಾಕಂದ್ರೆ ಹೆಚ್ಚು ಸಿನಿಮಾಗಳು ಇಲ್ಲಿ ಶೂಟಿಂಗ್ ನಡೆದಿದೆ, ಹೆಚ್ಚು ಸಿನಿಮಾಗಳ ಶೂಟಿಂಗ್ ಇಲ್ಲೇ ನಡೆದಿದೆ. ಹಾಗೆ ಈ ಒಂದು ಚಿತ್ರೀಕರಣಕ್ಕೆ ಬಹಳನೇ ಕಷ್ಟ ಆಗ್ತಿತ್ತಂತೆ. ಆ ಒಂದು ವಾತಾವರಣದಲ್ಲಿ, ಆ ಒಂದು ಹವಾಮಾನದಲ್ಲಿ ಶೂಟಿಂಗ್ ಮಾಡೋದಕ್ಕೂ ಕೂಡ ತುಂಬ ಸಮಯ ಹಿಡಿತಿತ್ತು, ಹಾಗೆ ತುಂಬ ಕಷ್ಟ ಕೂಡ ಆಗ್ತಿತ್ತಂತೆ. ಆದರೂ ಈ ಒಂದು ಜಾಗದಲ್ಲಿ ಅತಿ ಹೆಚ್ಚು ಹಾಡುಗಳು ಚಿತ್ರೀಕರಣಗೊಂಡಿದೆ, ಅತಿ ಹೆಚ್ಚು ಸಿನಿಮಾಗಳು ಕೂಡ ಚಿತ್ರೀಕರಣಗೊಂಡಿದೆ. ಜೊತೆಗೆ ಊಟಿ, ಡಾರ್ಜಿಲಿಂಗ್, ಶಿಮ್ಲಾ ಮತ್ತು ನೈನಿತಾಲ್ ಈ ಥರ ಹಿಲ್ ಸ್ಟೇಷನ್ಗಳು ಕೂಡ ಹಿಂದಿ ಸಿನಿಮಾಗಳ ಹಾಡು ಹಿಟ್ ಆಗಿದ ತಕ್ಷಣ ಆ ಒಂದು ಜಾಗ ಏನಿದೆ ಅದು ಫೇಮಸ್ ಪ್ರವಾಸಿ ತಾಣ ಆಗ್ತಾ ಇತ್ತಂತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡೋಣ. ಜೊತೆಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ಕುಮಾರ್ ಅವರು ದೇವರಾಯನದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನವರಿಂಗ್ ವಿತ್ 3640 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅನಂತಕುಮಾರ್ ಅರಸು ಅವರು ಸಂದೇಶವನ್ನು ಕಳಿಸಿದ್ದಾರೆ. ತುಮಕೂರಿನಿಂದ ಸಂದೇಶ ಬಂದಿದೆ. ನಂಬರ್ ರನ್ನಿಂಗ್ ವಿತ್ 88901 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೀರೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಷಾ ಅವರು ನಾಗರಬಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ಲೇ ಮಾಡುವಂತಹ ಹೊತ್ತು ಆಪ್ಕಿ ಪಸಂದ್. ಸೊ ಹಿಂದಿ, ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ನೀವು ಕೂಡ ರಿಕ್ವೆಸ್ಟ್ ಮಾಡ್ಬೋದು. 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ರಿಕ್ವೆಸ್ಟ್ ಹಾಗೆ ನಿಮ್ಮ ಹೆಸರನ್ನು ಬರೆದು ನಮಗೆ ಕಳಿಸ್ಕೊಡಿ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಒಂದು ಗೀತೆ.

ಸಮಯಾಗಿದೆ 11:51 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ನಿಮ್ಮಿಷ್ಟದ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇದೆ. ಹಾಗೆ ಹೊರದೇಶದಲ್ಲಿ ಚಿತ್ರೀಕರಣಗೊಳಿಸುವಂತಹ ಸಿನಿಮಾಗಳ ಟ್ರೆಂಡ್ ಶುರು ಆಗುತ್ತೆ. ಆಗಿನ ಕಾಲದಲ್ಲೇ ಯುರೋಪ್ ಅಂತ ಒಂದು ದೊಡ್ಡ ಜಾಗದಲ್ಲಿ ವ್ಯಾಪಕವಾಗಿ ಚಿತ್ರೀಕರಣಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಈ ಒಂದು ಚಿತ್ರೀಕರಣ ನಡೆಸಿದ ಮೊದಲ ಹಿಂದಿ ಚಿತ್ರ ನಿರ್ಮಾಪಕರಲ್ಲಿ ರಾಜ್ ಕಪೂರ್ ಕೂಡ ಒಬ್ಬರು. ಅವರ ಈ ಒಂದು ಪ್ರಯತ್ನದ ನಂತರವೇ ಸಾಕಷ್ಟು ನಿರ್ದೇಶಕರು ಧೈರ್ಯ ಮಾಡಿ ವಿದೇಶದಲ್ಲಿ ಕೂಡ ಚಿತ್ರಗಳನ್ನು ಚಿತ್ರೀಕರಣ ಮಾಡೋದಕ್ಕೆ ಶುರು ಮಾಡಿದ್ರು. ಆಗಿನ ಕಾಲದಲ್ಲೂ ಕೂಡ ಸಾಕಷ್ಟು ಚಿತ್ರಗಳು ವಿದೇಶದಲ್ಲಿ ಚಿತ್ರೀಕರಣಗೊಂಡಿವೆ. ಹಾಗಾದರೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಂಬರ್ ಎಂಡಿಂಗ್ ವಿತ್ 37664 ಸದಾಶಿವ ಹಲ್ಗುರವರು ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ರಘುನಾರಾಯಣರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿಯವರು, ಮಧುಮತಿ ಕರಮಡಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 7988. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 08762 ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿದ್ಯಾರಣ್ಯಪುರದಿಂದ ಸಂದೇಶ ಬಂದಿರೋದು ಚಂದ್ರಶೇಖರ್, ರಿಷಭ್ ದೇವಾರಾಯ್, ಜಯಲಕ್ಷ್ಮಿ ಅವರು, ಅಂಜನ್ ಕುಮಾರ್, ಲಲಿತ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು 05928 ವಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 68669 ಯಾರಿದು ರಾಜೇಂದ್ರ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರು ರೋಡ್ನಿಂದ ಮಂಜುಳಾ ಮುನಿಯಪ್ಪ ಅವರು

ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ನಿಮಗೆ 39518 ಈ ಒಂದು ನಂಬರಿಂದ ಕೂಡ ಸಂದೇಶಗಳು ಬಂದಿದೆ. ನಿಮ್ಮ ಎಲ್ಲರ ಸಂದೇಶ ಓದಿದ್ದೀವಿ, ಹಾಗೆ ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ಕೂಡ ಮಾಡಿದ್ದೀವಿ. ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮದ ಕಡೆಯ ಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. ನೀವು ಕೇಳ್ತಿರೋದು ಆಕಾಶವಾಣಿ FM ರೇನ್ಬೋ 101.3 MHz.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ 3,25,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಿಪ್ಪಾಣಿ ನಗರದ ಸೌಂದರ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮಹತ್ವದ ಕೊಡುಗೆಯಾಗಲಿದೆ ಎಂದು ಸಚಿವರು ಹೇಳಿದರು. ಹಿರಿಯ ರಾಜಕಾರಣಿ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರ ನಿಧನಕ್ಕೆ ಸಂಸದ ಗೋವಿಂದ ಎಂ ಕಾರಜೋಳ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಹನುಮಂತಪ್ಪನವರು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ತಮ್ಮ ಜೀವನವನ್ನು ಸಮಾಜ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಗಣ್ಯರು ಹನುಮಂತಪ್ಪ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಯದೇವ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಗೆ ನಗರದ ಮುಕ್ತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಲಿದೆ. ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ದವಾಗಿದೆ. ಇತ್ತೀಚೆಗೆ ಮಹಾರಾಷ್ಟದಲ್ಲಿ ತಡೆಯಲಾಗಿದ್ದ ಅಡಿಕೆ ಸಾಗಣೆ ವಾಹನಗಳ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆದು ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಅಡಿಕೆ ಬೆಳೆಗಾರರು, ವರ್ತಕರು ಹಾಗೂ ಸಹಕಾರಿ ಸಂಸ್ಥೆ ಪದಾಧಿಕಾರಿಗಳೊಂದಿಗೆ ಆಯೋಜಿತ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.

0: ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಕಾರ್ಯಕ್ರಮ ಅಂತ ಇತ್ತು. ಈಗ ಅಡಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಅಡಕೆ ಇದು ವಿಷ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ತೋರಿಸುವಂತ ಒಂದು ಜಾಗದಲ್ಲಿ ನಮ್ ಕೇಂದ್ರ ಸರ್ಕಾರ ಇದೆ. ಇದ್ರ ಜೊತೆಗೆ ಇಲ್ಲಿಂದ ಹೋಗ್ತಿರುವಂತ ನಿಮ್ ತಟ್ಟೆ ಹಾಳೆಗಳು ಕೇಳಿ ಊಟ ಮಾಡಿದ್ರು ಕೂಡ ಅದು ಕೂಡ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಸ್ಪ್ರೆಡ್ ಆಗ್ತಿದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಪಾರ್ಲಿಮೆಂಟ್ ಸೆಷನ್ 20 ಶುರುವಾಗುತ್ತೆ. ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಇಲಾಖೆ ನಡ್ಡಾಜಿ ಅವರ ಅಂಡರ್ನಲ್ಲೇ ಬರ್ತಾ ಇದೆ. ಸೊ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಈ ದಿಕ್ಕಲ್ಲಿ ಏನು ಪ್ರಯತ್ನಗಳು ಆಗಬೇಕು, ನಮ್ಮ ಪ್ರಯತ್ನಗಳು ಇನ್ನು ಮುಂದುವರಿಯುತ್ತೆ.
1: ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗನಾಥ ಶ್ಯಾಮಾಚಾರ್ಯ ಲೋಕಾಪುರ ರಂಶಾ ಅವರ ಜನ್ಮದಿನ. 2006 ಸಾಲಿನಲ್ಲಿ ಅವರು ಅನುವಾದಿಸಿದ ಕನ್ನಡ ಜ್ಞಾನೇಶ್ವರಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ರಂಶಾ ಅವರ 94 ಜಯಂತಿ ಹಿನ್ನೆಲೆ ಪ್ರಸ್ತುತ ಧಾರವಾಡದ ಜಿಬಿ ಜೋಶಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಗರದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದ 4,471 ಸಾಧನ ಸಲಕರಣೆಗಳನ್ನು ಶೀಘ್ರ ವಿತರಿಸಲಾಗುವುದು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಬದುಕು ಸುಗಮ ಹಾಗೂ ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಕೇಂದ್ರದ ಆದ್ಯತೆಯಾಗಿದೆ ಎಂದರು. ಹಿರಿಯರ ಸಹಾಯವಾಣಿ 14567 ಬಳಕೆ ಬಗ್ಗೆಯೂ ಸಂಸದರು ಮಾಹಿತಿ ನೀಡಿದರು. ಕೊಡಗಿನ ಕುಶಾಲನಗರದಿಂದ 190 ಕಿಲೋಮೀಟರ್ ದೂರದ ಮಂಗಳೂರು ಬಂದರಿಗೆ ನಿತ್ಯ 100 ಕಂಟೇನರ್ಗಳಂತೆ ವರ್ಷಕ್ಕೆ 15,000 ಕಂಟೇನರ್ಗಳಲ್ಲಿ ಕಾಫಿ ಬೀಜ ಸರಬರಾಜಾಗುತ್ತಿದೆ ಎಂದು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ವಕ್ತಾರ ಕೆಕೆ ವಿಶ್ವನಾಥ್ ತಿಳಿಸಿದ್ದಾರೆ. ನವ ಮಂಗಳೂರು ಬಂದರು ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆ ವಾಣಿಜ್ಯೋದ್ಯಮ ಸಂಸ್ಥೆ ನಿಯೋಗದೊಂದಿಗೆ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಾಪುರ ಗ್ರಾಮದ ಸಮೀಪ ರಾಷ್ಟೀಯ ಹೆದ್ದಾರಿ 150A ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 28 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸಮೀಪದ ರಾಂಪುರ ಹಾಗೂ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ಸರ್ಜಿ ರೇಣುಕಾ ದೇವಧರ ಆಸ್ಪತ್ರೆಯ ನೂತನ ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಸೇವೆಯನ್ನು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೆ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt to rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
2: ಆತ್ಮೀಯ ಸ್ನೇಹಿತರೆ ನಮಸ್ಕಾರ. 12:06 ಈ ಸಮಯದಲ್ಲಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಎಫ್ಎಂ ರೈನ್ಬೋದ ಧ್ವನಿಯಾಗಿ ಪುನೀತಾ ನಿಮ್ಮೊಂದಿಗಿದ್ದೇನೆ. ಹೌದು, ಕೆಲವು ಧ್ವನಿಗಳು ಕೇವಲ ಹಾಡನ್ನು ಹಾಡಿ ಹೋಗುವುದಿಲ್ಲ, ನಮ್ಮ ಬದುಕಿನ ಸುಖ ದುಃಖಗಳಿಗೆ ಸಾಕ್ಷಿಯಾಗಿ ನೆನಪುಗಳ ಗೂಡಿನಲ್ಲಿ ಖಾಯಂಾಗಿ ಉಳಿದ್ಬಿಡ್ತವೆ. ರೇಡಿಯೋ ಆನ್ ಮಾಡಿದಾಗಲೋ ಅಥವಾ ಭಾರವಾದಾಗಲೋ, ನಮ್ಮ ಮನಸ್ಸಿಗೆ ತುಂಬ ನೋವಾದಾಗಲೋ ಅಥವಾ ಖುಷಿಯಾದಾಗಲೋ, ನಮಗೆ ಅರಿಯದೆಯೇ ಆವರಿಸಿಕೊಳ್ಳುವ ಒಂದು ಅಮ್ಮನ ಮಡಿಲಿನಂತಹ, ಹೊಂಗೆಯ ತಂಬೆರಳಿನಂತಹ ದನಿ ಗಾಯಕಿ ಎಸ್ ಜಾನಕಿ ಅವರದ್ದು. ಅವರು ಮೈಕ್ರೋಫೋನ್ ಮುಂದೆ ನಿಂತು ಉಸಿರೆಳೆದು ಪದಗಳಿಗೆ ಭಾವ ತುಂಬಿ ಹೃದಯದಿಂದ ಹಾಡಿದಾಗ ಆ ದನಿಯಲ್ಲಿ ಕೇವಲ ರಾಗವಿರಲಿಲ್ಲ, ತಾಳವಿರಲಿಲ್ಲ, ಬದಲಿಗೆ ಕಣ್ಣೀರಿನ ಆರ್ದ್ರತೆಯಿತ್ತು, ಮಗುವಿನ ಮುಗ್ಧ ನಗುವಿತ್ತು, ಭಕ್ತಿಯ ದೀಪ್ತಿಯಿತ್ತು, ಶೃಂಗಾರದ ಮತ್ತಿತ್ತು, ಪ್ರೀತಿಯ ಅಲೆಯಿತ್ತು, ಪ್ರೇಮದ ಉನ್ಮಾದವಿತ್ತು, ಶರಣಾಗತಿಯ ವಿನಯ ವಿನಮ್ರತೆಯಿತ್ತು, ಧೈರ್ಯದ ಕೆಚ್ಚಿತ್ತು, ಮಮಕಾರದ ಹಂಬಲವಿತ್ತು. ಪ್ರತಿಯೋರ್ವ ಸಂಗೀತ ರಸಿಕನ ಆತ್ಮದ ಮಿಡಿತ

ವನ್ನ ಇವತ್ತು ನಮ್ಮ ಎಫ್ಎಂ ರೇನ್ಬೋ ವಾಹಿನಿಯಲ್ಲಿ ಮಧುರ ನೆನಪುಗಳ ಹಾದಿಯಲ್ಲಿ ಹೆಜ್ಜೆಗಳನ್ನು ಇಡ್ತಾ ಹಿನ್ನೆಲೆ ಗಾಯನ ಲೋಕದ ಶ್ರೀಮಂತ ಧ್ರುವತಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಾನಕಿಯಮ್ಮ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ಹೌದು, ಚೇತನ ಯಾವತ್ತಿಗೂ ಚೇತನಕ್ಕೆ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತಾರೆ. ದೈಹಿಕವಾಗಿ ಅವರು ದೂರ ಆದ್ರೂ ಕೂಡ ಅವರ ಹಾಡುಗಳು ಸದಾ ಜೀವಂತ ನಮ್ಮ ಮನಸ್ಸಿನಲ್ಲಿ. ಅವರಿಗೆ ಗೀತ ಶ್ರದ್ಧಾಂಜಲಿ ಈ ಕಾರ್ಯಕ್ರಮದಲ್ಲಿ.

ಪುಟ್ಟ ಮಗುವಿನ ದನಿಯಿಂದ ಹಿಡಿದು 80 ವಯೋವೃದ್ಧೆಯ ದನಿಗೆ ಜೀವ ತುಂಬಿದಂತಹ ಎಸ್ ಜಾನಕಿ ಸಂಗೀತ ರಸಿಕರ ಮನದರಸಿ. 17 ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ ಗೀತೆಯ ಒಡತಿ. ಇವರು ಹುಟ್ಟಿದ್ದು 1938 ಏಪ್ರಿಲ್ 23 ಗುಂಟೂರಿನ ಪಲ್ಲಪಟ್ಲದಲ್ಲಿ. ಸತ್ಯವತಿ ಮತ್ತು ರಾಮಮೂರ್ತಿ ಅವರ 7 ಮಕ್ಕಳಲ್ಲಿ ಕಿರಿಯವರಾಗಿ ಜನಿಸಿದಂತಹ ಎಸ್ ಜಾನಕಿ ಸಂಗೀತ ವಿದ್ಯಾಭ್ಯಾಸವನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಲೇ ಇಲ್ಲ. ಆದರೆ ಅವರು ಹಾಡಿದಂತಹ ಗೀತೆಗಳಿವೆಯಲ್ಲ, ಇವತ್ತಿಗೂ ಕೂಡ ನಮ್ಮ ದನಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತ ಅಲ್ವಾ? 17 ವಯಸ್ಸಿಗೆ ವೇದಿಕೆಯಲ್ಲಿ ಹಾಡಿ 1956 ಆಕಾಶವಾಣಿಯ ಗೀತ ಸ್ಪರ್ಧೆಯಲ್ಲಿ ವಿಜೇತರಾದ ನಂತರ ಅವತ್ತಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಸ್ ಜಾನಕಿಯವರ ಜೀವನ ಗೀತ ಜೀವನ ಆರಂಭವಾಗಿದ್ದು ನಂತರ ಎವಿಎಂ ಸ್ಟುಡಿಯೋದಲ್ಲಿ. ಆತ್ಮೀಯ ಸ್ನೇಹಿತರೆ, ಅವರ ಹಲವಾರು ಗೀತೆಗಳನ್ನು ಕೇಳ್ತಾ ವಿಶಿಷ್ಟವಾದಂತಹ ಗೀತೆಗಳನ್ನು ಇವತ್ತಿನ ಕನ್ನಡ ಕಾಮನಬಿಲ್

ಕಲೆ ಅನ್ನೋದು ಪ್ರದೇಶಾತೀತವಾದದ್ದು ಅಂತ ನಾವು ಹೇಳ್ತೇವೆ, ಖಂಡಿತ ಅಲ್ವಾ? ನಮ್ಮ ಡಾಕ್ಟರ್ ಎಸ್ ಜಾನಕಿ ಅವರು ಜನಿಸಿದ್ದು ಆಂಧ್ರ ಪ್ರದೇಶದಲ್ಲಿ, ಆದರೂ ಕೂಡ ತಮ್ಮ ಮೊದಲ ಗೀತೆಯನ್ನು ಹಾಡಿದ್ದು ತಮಿಳು ಚಿತ್ರರಂಗಕ್ಕೋಸ್ಕರ. ಅತಿ ಹೆಚ್ಚು ಹಾಡುಗಳನ್ನು ಮಲಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ಹಾಡಿರುವಂತಹ ಎಸ್ ಜಾನಕಿ ಮೂಲತಃ ಆಂಧ್ರ ಪ್ರದೇಶದವರಾದರೂ ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಹಾಡಿದ್ದಾರೆ ಅನ್ನೋದು ನಮ್ಮ ಹೆಗ್ಗಳಿಕೆ. ಜಾನಕಿ ಅಮ್ಮನಿಗೂ ನಮ್ಮ ಕರ್ನಾಟಕಕ್ಕೂ ಕೇವಲ ಸಂಗೀತದ ನಂಟಲ್ಲ, ಅದರಾಚೆಗಿನ ಆತ್ಮೀಯ ಬಾಂಧವ್ಯ ಇತ್ತು. ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಡಾಕ್ಟರೇಟನ್ನು ನೀಡಿ ಗೌರವಿಸಿತ್ತು. ಬೆಂಗಳೂರು ಮತ್ತು ಮೈಸೂರು ಅಂತ ಹೇಳಿದರೆ ಜಾನಕಮ್ಮನವರಿಗೆ ತುಂಬ ಪ್ರಾಣ ಅಂತೆ, ಪಂಚಪ್ರಾಣ. ಅದರಲ್ಲೂ ನಮ್ಮ ಬೆಂಗಳೂರಿನ ಕಡೆಯ ಚಿತ್ರಾನ್ನ ಅಂತ ಹೇಳಿದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಧ್ವನಿ ಮುದ್ರಣದ ಸಮಯದಲ್ಲೂ ಅಥವಾ ರೇಡಿಯೋ ಸಂದರ್ಶನದಲ್ಲೂ ಬಂದಾಗಲೆಲ್ಲ ಜಾನಕಮ್ಮ ಬೆಂಗಳೂರಿನ ಚಿತ್ರಾನ್ನವನ್ನು ತುಂಬ ನೆನಪಿಸಿಕೊಳ್ತಾ ಇದ್ರು. ಭಾಷೆ ಯಾವುದಾದ್ರೇನು, ಕನ್ನಡದ ಮಣ್ಣು ಮತ್ತು ಕನ್ನಡಿಗರ ಪ್ರೀತಿ ತಮ್ಮನ್ನು ಹೆತ್ತ ತಾಯಿಗಿಂತಲೂ ಹೆಚ್ಚು ಸಲಹಿದೆ ಅಂತ ಅವರು ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಆತ್ಮೀಯತೆಯಿಂದ, ವಾತ್ಸಲ್ಯದಿಂದ ನಗ್ತಾ ಹೇಳ್ತಾ ಇದ್ರು. ಆತ್ಮೀಯ ಸ್ನೇಹಿತರೆ, ರಾಮಮೂರ್ತಿ ಅವರನ್ನು 1958 ಅವರು ವಿವಾಹ ಆಗ್ತಾರೆ. ಮುರಳೀಕೃಷ್ಣ ಅನ್ನುವಂತಹ ಮಗ ಕೂಡ ಅವರಿಗೆ ಇರ್ತಾರೆ. ಅವರ ಅಂತ್ಯ ಕ್ರಿಯೆಯನ್ನು ಅವರ ಮೊಮ್ಮಗಳು ಮಾಡಿದರು. ಇನ್ನಷ್ಟು ಬಹಳಷ್ಟು ಮಾಹಿತಿಗಳು ನಿಮಗೆ ಖಂಡಿತವಾಗಲೂ FM ರೇನ್ಬೋದ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ನಿಮ್ಮ ಸ್ಪಂದನ ಈ ಕಾರ್ಯಕ್ರಮಕ್ಕೆ ಜೀವಾಳ. ಕೇಳ್ತಾ ಇರಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಮುಂದಿನ ಗೀತೆಯನ್ನು ನಾನು ನಾನಿನ ಬಿಡಲಾರಿ ಚಿತ್ರದಿಂದ ಆಯ್ದುಕೊಂಡಿದ್ದೇನೆ. ಭಕ್ತಿ ಅಂತ ಹೇಳಿದಾಗ ಅಲ್ಲಿ ಶರಣಾಗತ ಭಾವ ಇರುತ್ತೆ. ಹಾಗೆಯೇ ಹೇಗೆ ಎಂಥದೇ ಕಷ್ಟ ಬಂದರೂ ಕೂಡ ದೇವರ ಪಾದವನ್ನು ನಾನು ಬಿಡೆನು ಅನ್ನುವಂತಹ ಈ ಒಂದು ಆರ್ತನಾದ ಇದೆಲ್ಲ ಈ ಗೀತೆಯಲ್ಲಿ ಅತ್ಯದ್ಭುತವಾಗಿ ಹೊರಹೊಮ್ಮಿದೆ. ಎಂಜಾಯ್ ಮಾಡಿ.

ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಅಭಿನಯದಲ್ಲಿ ಮೂಡಿ ಬಂದಂತಹ ಅದ್ಭುತ ಚಿತ್ರ ನಾನಿನ್ನ ಬಿಡಲಾರೆ. ಆ ಚಿತ್ರಕ್ಕೋಸ್ಕರ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನ ಕೇಳಿದ್ರಿ. ಆತ್ಮೀಯ ಸ್ನೇಹಿತರೆ, ವಿಧಯನ್ ವಿಳೆಯಾಟ್ಟು ಅನ್ನುವಂಥದ್ದು ತಮಿಳಿನಲ್ಲಿ ಆ ಚಿತ್ರಕ್ಕೋಸ್ಕರ ಎಸ್ ಜಾನಕಿ ಅವರು ಹಾಡಿದ ಮೊದಲ ಗೀತೆ. ಆದರೂ ಕೂಡ ಈ ಚಿತ್ರ ಬಿಡುಗಡೆ ಆಗಲಿಲ್ಲ ಅಂತೇಳ್ಬಿಟ್ಟು ಹೇಳಿ ಅವರು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಕೃಷ್ಣಗಾರುಡಿ ಅನ್ನುವಂತಹ ಕನ್ನಡ ಚಿತ್ರಕ್ಕೋಸ್ಕರ ಅವರು ಹಾಡಿದ್ದಾರೆ. ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಗೀತೆಗಳು. ಅಲ್ಲದೆ ನಮ್ಮ ಎಸ್ ಜಾನಕಿ ಅವರು ವಿಷ್ಣುವರ್ಧನ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಘಂಟಸಾಲ, ಪೀಠಾಪುರಂ, ನಾಗೇಶ್ವರ ರಾವ್, ಹಾಗೆಯೇ ರಾಮಚಂದ್ರ ರಾವ್ ಅವರು ಸಂದರ್ಶನದಲ್ಲಿ ಹೇಳುತ್ತಾರೆ. ಪಿ ಸುಶೀಲಾ

ತಮ್ಮ ಮಿಸ್ ಲೀಲಾವತಿ ಹಾಡಿಗೂ ಚಿತ್ರಕ್ಕೋಸ್ಕರ ಈ ಹಾಡಿನಲ್ಲಿ ದೋಣಿ ಸಾಗಲಿ ಅನ್ನುವಂತಹ ಹಾಡನ್ನು ನಾನು ಅವರ ಜೊತೆ ಹಾಡಿದ್ದೇನೆ ಅಂತೇಳ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಅವರು ಯಾವ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದು ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ. ಅದೇನೇ ಇರಲಿ, ಶ್ರೀಕೃಷ್ಣ ಗಾರುಡಿ ಚಿತ್ರಕ್ಕೋಸ್ಕರ ಅವರು ಭಲೆ ಭಲೆ ಗಾರುಡಿ ಅನ್ನುವಂತಹ ಹಾಡನ್ನು ಹಾಡಿದ್ರು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಬೇಕಾದಷ್ಟು ಗಾಯಕಿಯರು ಹಾಡಿದ್ದಾರೆ, ಆದರೆ ಅವರ ಜೊತೆ ಅತ್ಯಂತ ಹೆಚ್ಚು ಗೀತೆಗಳನ್ನು ಹಾಡಿರುವಂತಹ ಗಾಯಕಿಯರಲ್ಲಿ ಎಸ್ ಚಾಣಕ್ಯವರು ಕೂಡ ಒಬ್ಬರು. ರಾಯರ ಸೊಸೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಮೊದಲ ಸಾಮಾಜಿಕ ಚಿತ್ರ, ಅದರಲ್ಲೂ ಕೂಡ ಯುಗಳ ಗೀತೆಯೊಂದನ್ನು ಡಾಕ್ಟರ್ ರಾಜ್ ಅವರ ಜೊತೆ ಹಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಚಾಣಕ್ಯ ಅವರ ಜೋಡಿ ಸೃಷ್ಟಿಸಿದಂತಹ ರಸದೌತಣ ಅಪ್ರತಿಮ. ಇವರಿಬ್ಬರ ಗಾಯನದ ಬಗ್ಗೆ ಒಂದು ಅಪರೂಪದ ಸಂಗತಿ ಇದೆ. ಒಮ್ಮೆ ಸಂದರ್ಶನವೊಂದರಲ್ಲಿ ಅಣ್ಣ ಅವರಿಗೆ ನಿಮ್ಮ ನೆಚ್ಚಿನ ಗಾಯಕಿ ಯಾರು ಅಂತ ಕೇಳಿದಾಗ ಅವರು ತಕ್ಷಣವೇ, ನಾನು 50 ವರ್ಷಗಳಿಂದ ಎಷ್ಟೋ ಗಾಯಕಿಯರ ಹಾಡುಗಳನ್ನು ಕೇಳಿದ್ದೇನೆ, ಜೊತೆಗೆ ಹಾಡಿದ್ದೇನೆ, ಆದರೆ ಜಾನಕಿ ಅಮ್ಮನಂತಹ ಕಂಠ ಹೊಂದಿರೋ ಗಾಯಕಿನ ನಾನು ಎಲ್ಲೂ ನೋಡಿಲ್ಲ. ಆ ಇಂಪಾದ ಕಂಠ ಕೇಳಿದ್ರೆ ಕೋಗಿಲನು ಕೂಡ ನಾಚತೆ ಅಂತ ಹೇಳಿದ್ದಾರೆ. ಸಾಕ್ಷಾತ್ ಶಾರದೇನೆ ಆ ಅಮ್ಮ ಅಂತೇಳ್ಬಿಟ್ಟು ಹೇಳಿ ಮನಸಾರೆ ಕೊಂಡಾಡಿದ್ರು ವರನಟ ಡಾಕ್ಟರ್ ರಾಜ್. ಅಣ್ಣ ಅವರು ಹಾಗೆ ಹೇಳಿದಾಗ ಜಾನಕಿ ಅಮ್ಮ ತೀರಾ ವಿನಮ್ರರಾಗಿ ಡಾಕ್ಟರ್ ರಾಜ್ ಅವರ ಜೊತೆ ಹಾಡುವಾಗ ಅವರ ಶಿಸ್ತು ಮತ್ತು ಧ್ವನಿಯ ಗಾಂಭೀರ್ಯಕ್ಕೆ ನಾನೇ ಎಷ್ಟೋ ಬಾರಿ ಮಂತ್ರಮುಗ್ಧಳಾಗ್ತಾ ಇದ್ದೆ ಅಂತ ಹೇಳ್ಕೊಂಡಿದ್ದಾರೆ.

0: ಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಷನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆತ್ಮೀಯ ಸ್ನೇಹಿತರೆ, 12:28 ಇದೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗುರಿ ಕಾರ್ಯಕ್ರಮ. ನಿಮ್ಮೊಂದಿಗಿದ್ದೇನೆ ನಿಮ್ಮ ಪುನೀತ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಎಸ್ ಜಾನಕಿ ಅವರನ್ನ ಕುರಿತಂತಹ ಗೀತೆಗಳು ಇವತ್ತಿನ ನವಿಲುಗರಿ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಅಲಂಕರಿಸಿವೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಜಾನಕಿ ಅವರ ಆಕಾಶವಾಣಿ ಅಥವಾ ವಿವಿಧ ಭಾರತಿಯಲ್ಲಿ ಯಾವುದೇ ಹಳೆಯ ಸಂದರ್ಶನ ಇದ್ರೆ ಪ್ರಸಾರ ಮಾಡಿ ಅಂತೇಳ್ಬಿಟ್ಟು ಹೇಳಿ, ಖಂಡಿತವಾಗ್ಲೂ ಅದು ಲಭ್ಯ ಇದೆ, ನೀವು ಅದನ್ನು ಕೇಳಬಹುದು. ಆಕಾಶವಾಣಿ ಈ ಒಂದು ನಿಟ್ಟಿನಲ್ಲಿ ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ. ಖಂಡಿತವಾಗ್ಲೂ ನಿಮ್ಮ ಇನ್ಫಾರ್ಮೇಷನನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೇವೆ. ಹೇಳ್ತಾ ಇದ್ದಾರೆ ನಮ್ಮ ನವೋದಯ ನಾಗರಾಜ್ ಅವರು ತುಂಬ ಮೆಸೇಜ್ಗಳನ್ನು ಕಳಿಸಿದ್ದಾರೆ. ದೇವರ ಆಟ ಬಲ್ಲವರಾರು, ಅವಳ ಹೆಜ್ಜೆಯ ಭಾವುಕ ಹಾಡು ಗಾನಕೋಗಿಲೆ ಎಸ್ ಜಾನಕಿ ಅವರು ಮಧುರವಾಗಿ ಹಾಡಿದ್ದಾರೆ. ರಾಜನ್ ನಾಗೇಂದ್ರ ಅವರ ಈ ಹಾಡಿನಲ್ಲಿ ಜೀವನದ ಅನಿಶ್ಚಿತತೆ ಮತ್ತು ಭಗವಂತನ ಲೀಲೆಯನ್ನು ಅತ್ಯಂತ ಸುಂದರವಾಗಿ ವರ್ಣಿಸಲಾಗಿದೆ. ಗಾನದೇವತೆ ನನ್ನ ಇಷ್ಟದ ಗಾಯಕಿ ಅಂತೇಳ್ಬಿಟ್ಟು ಹೇಳಿ ಅವರು ಮೆಸೇಜ್ ಮಾಡಿದ್ದಾರೆ. ನಾಗರಾಜ್ ಅವರೇ, ಖಂಡಿತವಾಗ್ಲೂ ಈ ಹಾಡು ಕ್ಯೂನಲ್ಲಿದೆ, ಖಂಡಿತವಾಗ್ಲೂ ಪ್ಲೇ ಮಾಡ್ತೇವೆ. ಜಾನಕಿಯವರಿಗೆ ನುಡಿ ನಮನ. ಜಾನಕಿಯ ಕೊರಳಲ್ಲಿ ಜಯಗೌರಿ ಜಗದೀಶ್ವರಿಗೆ ಜೈ ಜಯವಂತಿಯ ಅರ್ಚನೆಯ ಸ್ವರ ರಾಗಗಳ ಸಿಂಚನೆ. ಪ್ರಕೃತಿಯ ಸೊಬಗಿಗೆ ವರಕವಿಯ ನಮನ. ಸಾಗುವ ದೋಣಿಗೆ ಜಾನಕಿ ಸ್ವರ ನಮನ. ನಲಿವ ಮನಕ್ಕೆ ಚೆನ್ನಾದ ಸಮ್ಮಿಲನ, ಜಾನಕಮ್ಮನ ಸಿರಿಕಂಠದಾನ. ಪ್ರಣಯ ಬಾಳಿಗೆ ಪ್ರಕೃತಿ ಸೊಬಗಿಗೆ ಪೂಜೆ ಮನಃಶಾಂತಿಗೆ ಜಾನಕಿ ಗಾನಗಂಗೆಗೆ. ಅದ್ಭುತವಾದಂತಹ ಸಂದೇಶ ನವೋದಯ ನಾಗರಾಜ್ ಅವರೇ. ಹಾಗೆಯೇ ವಿಶೇಷವಾದ ಇನ್ಫಾರ್ಮೇಷನ್ ಅನ್ನು ನೀವು ಕೊಟ್ಟಿದ್ದೀರಾ. ರಾಜ್ಕುಮಾರ್ ಮತ್ತು ಜಾನಕಿಯವರ ಮೊದಲ ಹಾಡಿಗೂ ಎರಡನೇ ಹಾಡಿಗೂ 16 ವರ್ಷಗಳ ಅಂತರವಿದೆ. ಮೊದಲ ಹಾಡು 1958 ಮತ್ತು ಎರಡನೆಯ ಹಾಡು 1974 ಹಾಡಿದ್ದಾರೆ. ಮಹಿಷಾಸುರ ಮರ್ದಿನಿ ಮತ್ತು ಶ್ರೀ ಶ್ರೀನಿವಾಸ ಕಲ್ಯಾಣ ಈ ಎರಡು ಚಿತ್ರಗಳು ಅಂತೇಳ್ಬಿಟ್ಟು ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಲ್ಲದೆ ಮುಂದುವರೆದು ಹೇಳ್ತಾ ಇದ್ದಾರೆ ಜಿ ಕೆ ವೆಂಕಟೇಶ್ ಅವರು ಈ ಎರಡೂ ಚಿತ್ರಗಳ ಸಂಗೀತ ನಿರ್ದೇಶಕರು ಅಂತೇಳ್ಬಿಟ್ಟು ಹೇಳಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್.

ಕೆಜಿ ಯೇಸುದಾಸ್ ಅವರ ಜೊತೆಗೂಡಿ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ನೀವು ಕೇಳಿದ್ರಿ. ಆತ್ಮೀಯ ಸ್ನೇಹಿತರೆ, ಈ ವರ್ಷ ನಾವು ನಮ್ಮ ಹಿನ್ನೆಲೆ ಗಾಯನ ಕ್ಷೇತ್ರಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ಸಲ್ಲಿಸಿದಂತಹ ದಿಗ್ಗಜರನ್ನು ಕಳ್ಕೊಂಡಿದ್ದೇವೆ. ಹೌದು, ನಮ್ಮ ಆಶಾ ಭೋಸ್ಲೆಯವರು ಏಪ್ರಿಲ್ 12 ನಮ್ಮನ್ನು ತೊರೆದರು. ಮೇ 31 ಕನ್ನಡ ಮೂಲದ ಸುಮನ್ ಕಲ್ಯಾಣ್ಪುರ ಅವರು ನಮ್ಮನ್ನು ತೊರೆದರೆ ಜುಲೈ 17 ನಮ್ಮ ಪ್ರೀತಿಯ ಗಾಯಕಿ ಎಸ್ ಜಾನಕಿಯವರು ನಮ್ಮನ್ನು ಅಗಲಿದರು. ನಿಮ್ಮ ಸಂದೇಶಗಳನ್ನು ಖಂಡಿತವಾಗಲೂ ನಾನು ಓದ್ತಾ ಇದ್ದೇನೆ. ಶ್ರೀನಾಥ್ ಅವರು ಮೆಸೇಜ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನಮಗೆ ಮೆಸೇಜ್ ಮಾಡಿದ್ದೀರಾ. ಶಾಂತಾಚಾರ್ ಬಡಿಗೇರ, ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಿವಂಗತ ಎಸ್ ಜಾನಕಿ ಅವರನ್ನು ಕಳೆದುಕೊಂಡಿರುವುದು ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಕುರಿತು ಇವತ್ತು ನೀಡಿದ ಮಾಹಿತಿ ಇನ್ನು ನೀಡ್ತಾ ಇದ್ದೇನೆ, ನೀಡಲಿಲ್ಲ. ಯಾಕೆ ನೀವು ಭೂತಕಾಲದಲ್ಲಿ ಮಾತನಾಡ್ತಾ ಇದ್ದೀರಾ? ನಾವಿನ್ನು ವರ್ತಮಾನದಲ್ಲೇ ಇದ್ದೇವೆ, ಕರೆಕ್ಟ್ ಅಲ್ವಾ? ನೀಡಿದ ಮಾಹಿತಿ ಮನಮುಟ್ಟುವಂತಿತ್ತು. ಎಸ್ ಜಾನಕಿ ಅವರು ಹಾಡಿದ ಪ್ರತಿಯೊಂದು ಹಾಡು ಕೂಡ ಹೃದಯವನ್ನು ಸ್ಪರ್ಶಿಸುವಂಥದ್ದು. ಅವರ ಮಧುರ ಕಂಠ ಸದಾ ಸಂಗೀತ ಪ್ರಿಯರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನೀಡಿದಂತಹ ಆಕಾಶವಾಣಿ FM ರೇನ್ವೋಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ಆತ್ಮೀಯ ಸ್ನೇಹಿತರೆ, ನಮಗೆ ಗೊತ್ತಿರಬೇಕು, ವಾದ್ಯಗಳ ಜೊತೆಯಲ್ಲಿ ಹಾಡೋದು ಅಂತ ಹೇಳಿದ್ರೆ ಅದು ಬಹಳ ಕಷ್ಟದ ಕೆಲಸ. ಇದನ್ನು 2 ಒಂದು ಸತಿ ಅವರು ತೆಲುಗಿನಲ್ಲಿ, ತಮಿಳಿನಲ್ಲಿ ನಾದಸ್ವರದ ಜೊತೆ ಹಾಡಿದ್ದಾರೆ. ಹಾಗೆಯೇ ನಮ್ಮ ಸನಾದಿ ಅಪ್ಪಣ್ಣ ಚಿತ್ರದ ಹಾಡಿನ ರೆಕಾರ್ಡಿಂಗ್ ಕೇಳಿದ್ರೆ ನಮಗೆಲ್ರಿಗೂ ಕೂಡ ಗೊತ್ತಿದೆ, ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ಅದ್ಭುತ ಹಾಡುಗಳಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ ಕರೆದರೂ ಕೇಳದೆ ಅನ್ನುವಂತಹ ಗೀತೆ ಕೂಡ. ಈ ಜಾನಕಮ್ಮ ವಾದ್ಯಗಳ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಸ್ಪರ್ಧೆಗೆ ಇಳಿತಾ ಇದ್ರು. ಸನಾದಿ ಅಪ್ಪಣ್ಣ ಚಿತ್ರದ ಕರೆದರೂ ಕೇಳದೆ ಹಾಡಿನ ರೆಕಾರ್ಡಿಂಗ್ ಸಮಯದ ಘಟನೆ ಇದು. ಆ ಹಾಡಿಗೆ ಶಹನಾಯಿ ನುಡಿಸಿದವರು ಮತ್ತಿನ್ಯಾರೂ ಅಲ್ಲ, ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಅವರು ತಮ್ಮ ಶಹನಾಯಿಯಲ್ಲಿ ಅತ್ಯಂತ ಕಠಿಣವಾದಂತಹ ಮಿಂಚಿನ ವೇಗದ ತಾನ್ಗಳನ್ನು ನುಡಿಸ್ತಾ ಇದ್ರು. ಸಾಮಾನ್ಯ ಗಾಯಕರು ಆ ನಾದಕ್ಕೆ ಧ್ವನಿ ಹೊಂದಿಸುವುದಕ್ಕೆ ಬಹಳ ಕಷ್ಟಪಡಬೇಕಾಗಿತ್ತು. ಆದರೆ ಜಾನಕಿಯಮ್ಮ ಮೈಕ್ರೋಫೋನ್ ಮುಂದೆ ನಿಂತು ಆ ಶಹನಾಯಿಯ ಪ್ರತಿಯೊಂದು ಕಠಿಣ ಸ್ವರಕ್ಕೂ ಗಮಕಕ್ಕೂ ತಮ್ಮ ಕಂಠದಿಂದಲೇ ಲೀಲಾಜಾಲವಾಗಿ ಮರುದನಿ ನೀಡಿದರು. ಧ್ವನಿ ಮುದ್ರಣ ಮುಗಿಸಿದ ತಕ್ಷಣ ಬಿಸ್ಮಿಲ್ಲಾ ಖಾನ್ ಅವರು ಜಾನಕಮ್ಮವರನ್ನು ಹತ್ತಿರ ಕರೆದು, ಭೇಟಿ, ನಿನ್ನ ಗಂಟಲಲ್ಲಿ ಸಾಕ್ಷಾತ್ ಸರಸ್ವತಿ ಇದ್ದಾಳೆ, ಶಹನಾಯಿಯ ನಾದವನ್ನೇ ನಿನ್ನ ಧ್ವನಿ ಮೀರಿಸುವಂತಿದೆ ಅಂತ ಬೆನ್ತಟ್ಟದ್ರು. ಆತ್ಮೀಯ ಸ್ನೇಹಿತರೆ, ಕೆಲವೊಮ್ಮೆ ಹಾಗೆ ಅನಿಸುತ್ತಲ್ವಾ, ಇವರೆಲ್ಲ ಮರಳಿ ತಮ್ಮ ಲೋಕಕ್ಕೆ ಹೋಗಿದ್ದಾರೇನೋ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಅವರು ಅಸ್ತಂಗತರಾಗಲಿಲ್ಲ, ಗಂಧರ್ವ ಲೋಕದ ಶಾಪಗ್ರಸ್ತ ಗಂಧರ್ವರು ಅಂತೇಳ್ಬಿಟ್ಟು ಹೇಳಿ ಕೆಲವು ಸತಿ ಅನಿಸುತ್ತೆ. ನಮ್ಮ ಎಸ್ ಜಾನಕಿಯವರು ಕೂಡ ಆ ಒಂದು ಗುಂಪಿಗೆ ಸೇರ್ತಾರೆ. ಅದಿರಲಿ, ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಕೆಲವೊಮ್ಮೆ ಇದೇ ಗೀತೆಯನ್ನು ಮೇಲ್ ಸಿಂಗರ್ಸ್ ಕೂಡ ಹಾಡಿದ್ದಾರೆ. ಅಂತಹ ಬಹಳಷ್ಟು ಗೀತೆಗಳನ್ನು ಮತ್ತೊಮ್ಮೆ ನಾವು ಸ್ತ್ರೀ ಧ್ವನಿಯಲ್ಲಿ ಕೇಳುವಂತಹ ಅವಕಾಶವನ್ನು ನಮ್ಮ ಕನ್ನಡ ಚಿತ್ರರಂಗದ ಹಿನ್ನೆಲೆ ಗಾಯನ ಬಹಳಷ್ಟು ಅವಕಾಶಗಳನ್ನು ನಮಗೆ ಕೊಟ್ಟಿದೆ. ಅಂತಹ ಒಂದು ಗೀತೆಯನ್ನು ನಿಮಗೆ ಕೇಳಿಸ್ತಾ ಇದ್ದೇನೆ. ಇದು ನಿಮ್ಮ ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮ.

2017 ಅಕ್ಟೋಬರ್ 18 ಅಧಿಕೃತ ನಿವೃತ್ತಿಯನ್ನು ಘೋಷಿಸಿದ ಎಸ್ ಜಾನಕಮ್ಮ ಅವರು ಈ ನಿರ್ಧಾರವನ್ನು ಕೈಗೊಳ್ಳಲು ಕೂಡ ಅವರ ಬದುಕಿನಲ್ಲಿ ನಡೆದಂತಹ ಅದೆಷ್ಟೋ ಘಟನೆಗಳು ಕಾರಣ ಆಗಿರಬಹುದು. ನೋಡಿ, ಕೆಲವೊಮ್ಮೆ ಬದುಕು ಕೊಟ್ಟು ನೋಡುತ್ತೆ, ತೆಗೆದುಕೊಂಡು ನೋಡುತ್ತೆ. 1997 ತಮ್ಮ ಜೀವನಕ್ಕೆ ಅಷ್ಟೊಂದು ಆಧಾರವಾಗಿದ್ದಂತಹ ಪತಿ ರಾಮ್ ಪ್ರಸಾದ್ ಅವರನ್ನು ಕಳ್ಕೊಂಡ ನಂತರ ಅವರ ಇತ್ತೀಚೆಗೆ ತಮ್ಮ ಮಗನನ್ನು ಕೂಡ ಕಳ್ಕೊಳ್ತಾರೆ. ಬಹಳಷ್ಟು ತೊಂದರೆಗೆ ಒಳಗಾದಂತಹ, ಮನಸ್ಸಿಗೆ ತುಂಬ ಖೇದವನ್ನು ಉಂಟು ಮಾಡಿದಂತಹ ಈ ಸಂಗತಿಗಳು ಅವರನ್ನು ಬಹುಶಃ ಇನ್ನೂ ಹೆಚ್ಚು ಹೆಚ್ಚಾಗಿ ಆಧ್ಯಾತ್ಮದ ಕಡೆ ಒಲಿಯೋ ಹಾಗೆ ಮಾಡ್ತಾ ಅಂತೇಳ್ಬಿಟ್ಟು ಹೇಳಿ ಖಂಡಿತ ಗೊತ್ತಿಲ್ಲ. ಆದ್ರೂ ಆತ್ಮೀಯ ಸ್ನೇಹಿತರೆ, ಘಟನೆಗಳು ಏನೇ ಇದ್ರೂ ಕೂಡ ಎಸ್ ಜಾನಕಿಯವರು ಹಾಡಿದಂತಹ ಅದ್ಭುತ ಗೀತೆಗಳನ್ನು ಕೇಳಿ ಅದೆಷ್ಟೋ ಬಾರಿ ಸಂಗೀತ ರಸಿಕರು, ಸಂದರ್ಶಕರು ಅವರು ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಂದರ್ಭಗಳಲ್ಲಿ ಹೊರತುಪಡಿಸಿ ಇತ್ತೀಚೆಗಿನ ಸಂದರ್ಶನಗಳಲ್ಲೂ ಕೂಡ ಕೇಳಿದ್ದುಂಟು, ಹೇಗೆ ನಿಮಗೆ ಇಂತಹ ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದಾಗ, ನಾನೆಲ್ಲಿ ಹಾಡಿದ್ದೇನೆ, ನನ್ನ ಒಳಗಡೆ ಇರತಕ್ಕಂತಹ ಶ್ರೀಕೃಷ್ಣ ಹಾಡಿಸಿದ್ದಾನೆ ಅನ್ನುವಂತಹ ಶರಣಾಗತ ಭಾವ ಅವರಲ್ಲಿ ಹೆಚ್ಚು ಕೇಳಿ ಬರ್ತಾ ಇತ್ತು. ಅವರ ಕಂಠ ಇದೆಯಲ್ಲ ದೈವದತ್ತ, ಅಷ್ಟು ಸುಲಲಿತವಾಗಿ, ಸುಲಭವಾಗಿ, ಸರಾಗವಾಗಿ ಹಾಡ್ತಾ ಇದ್ದಂತಹ ಎಸ್ ಜಾನಕಮ್ಮ ಅವರು ಬೇರೆ ಬೇರೆ ರೀತಿಯ ಭಾವಗಳನ್ನು ನವರಸಗಳಲ್ಲಿ ಹಾಡಿದ್ದಾರೆ. ನವರಸಗಳನ್ನು ಕೂಡ ನಮಗೆ, ಅದು ಕ್ಯಾಬರೆ ಹಾಡುಗಳಿರಬಹುದು, ಭಕ್ತಿ ಇರಬಹುದು, ಶೃಂಗಾರ ಇರಬಹುದು, ಅಥವಾ ಪ್ರೇಮ, ಪ್ರೀತಿ, ಪ್ರಣಯ, ರೌದ್ರ, ಶೋಕ, ಎಂಥದೇ ಗೀತೆಗಳಿದ್ರೂ ಕೂಡ ಎಲ್ಲವುಗಳಿಗೂ, ಎಲ್ಲ ಸಂದರ್ಭಕ್ಕೂ ಕೂಡ ಆ ಪಾತ್ರಕ್ಕೆ, ಆ ದನಿಗೆ ಜೀವ ತುಂಬಿ ಹಾಡ್ತಾ ಇದ್ದಂತಹ ಎಸ್ ಜಾನಕಮ್ಮ ಅವರ ಕೈಯಲ್ಲಿ ಒಂದು ಕರ್ಚೀಫ್ ಇತ್ತಾ ಇತ್ತಂತೆ. ಆ ಕರ್ಚೀಫನ್ನು ತೆಗೆದುಕೊಂಡ್ಬಿಟ್ರೆ ಅವರಿಗೆ ಹಾಡೋದು ತುಂಬ ಕಷ್ಟ ಆಗ್ತಾ ಇತ್ತಂತೆ. ಇದು ಒಂದು ಸ್ವಾರಸ್ಯಕರ ಸಂಗತಿ. ಅದೇನೇ ಇರಲಿ ಆತ್ಮೀಯ ಸ್ನೇಹಿತರೆ, ನಮ್ಮ ಎಸ್ ಜಾನಕಿಯವರು ಶ್ರೀಕೃಷ್ಣನ ಮತ್ತು ಸಾಯಿಬಾಬಾ ಅವರ ಭಕ್ತರಾಗಿದ್ರಂತೆ. ಹಾಗಾಗಿ ಅವರು ತಮ್ಮ ಎಲ್ಲ ಸಾಧನೆಗಳನ್ನು ಈ ಶಕ್ತಿಗಳಿಗೆ ಅರ್ಪಿಸಿಕೊಂಡಿದ್ರು. ಒಂದು ಗೀತೆಯನ್ನು ನಾನು ಕೇಳೋಣ. ನವೋದಯ ನಾಗರಾಜ್ ಅವರು ಕೂಡ ಈ ಹಾಡು ತುಂಬ ಇಷ್ಟದ್ದು ಅಂತೇಳ್ಬಿಟ್ಟು ಹೇಳಿದರು. ಹಾಗಾಗಿ ಅವಳ ಹೆಜ್ಜೆ ಚಿತ್ರಕ್ಕೋಸ್ಕರ ಎಸ್ ಜಾನಕಿಯವರು ಹಾಡಿದಂತಹ ಗೀತೆಯನ್ನು ಈಗ ಕೇಳಿಕೊಂಡು ಈ ಹಾಡಿನ ಆಚೆಗೆ ಭೇಟಿಯಾಗೋಣ.

0: एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: अप्पा ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೆ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಆತ್ಮೀಯ ಸ್ನೇಹಿತರೆ, ಜಾನಕಿ ಅವರನ್ನ ಕ್ವೀನ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಮಾಡ್ಯುಲೇಷನ್ ಅಂತಲೇ ಕರೀತಾ ಇದ್ರು. ಅಂದರೆ ಭಾವನೆ ಮತ್ತು ಧ್ವನಿ ಏರಿಳಿತದ ರಾಣಿ ಅಂತೇಳ್ಬಿಟ್ಟು ಹೇಳಿ. ಅವರಲ್ಲಿ ಇದ್ದಂತಹ ಈ ಅತ್ಯಂತ ವಿಶಿಷ್ಟ ಕಲೆ ಅಂತ ಹೇಳಿದ್ರೆ ವೋಕಲ್ ಕ್ಯಾಮ್ಫ್ಲೋಜ್. ಅಂದರೆ ನಮ್ಮ ತಮ್ಮ ಧ್ವನಿಯನ್ನು ಸಂಪೂರ್ಣವಾಗಿ ಮರೆಮಾಚಿ ಬೇರೊಂದು ರೂಪ ಕೊಡೋದು ಇದೆಯಲ್ಲ, ಅದು ಅದ್ಭುತವಾಗಿ ಸಂಗೀತ ರಸಿಕರ ಮನಸ್ಸಿಗೆ ಖಂಡಿತ ಗೊತ್ತಿರುತ್ತೆ. ಜಾನಕಮ್ಮ ಕೇವಲ ಒಂದು ಗಡಿಗೆ ಸೇರಿದವರ ಖಂಡಿತ ಅಲ್ಲ, ಇದು ಜಾಗತಿಕ ಧ್ವನಿ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಭಾಷೆಗಳ ಗಡಿ ದಾಟಿದ ಗಾನಕೋಗಿಲೆ ಎಸ್ ಜಾನಕಿ. ಜಪಾನಿ ಮತ್ತು ಜರ್ಮನ್ ಭಾಷೆಯಲ್ಲೂ ಕೂಡಿದ ಅವರು ಹಾಡುಗಳನ್ನು ಹಾಡಿದ್ದಾರೆ. ನಾವು ಗಾಯಕಿ ಜಾನಕಿಯವರನ್ನು ದಕ್ಷಿಣ ಭಾರತದ ಗಾನಕೋಗಿಲೆ ಅಂತಲೇ ಕರಿತೇವೆ. ಅವರ ಧ್ವನಿಯ ವ್ಯಾಪ್ತಿ ಭಾರತದ ಗಡಿಗಳನ್ನೇ ದಾಟಿತ್ತು. ಜಾನಕಿಯವರಿಗೆ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಹಿಂದಿ ಭಾಷೆಗಳ ಮೇಲೆ ಎಷ್ಟು ಹಿಡಿತ ಇತ್ತೋ ಅಷ್ಟೇ ಅದ್ಭುತವಾಗಿ ಅವರು ಭಾರತದ ಸುಮಾರು 25 ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರು ಕೇವಲ ಭಾರತೀಯ ಭಾಷೆಗಳು ಅಷ್ಟೇ ಅಲ್ಲದೆ ವಿದೇಶಿ ಭಾಷೆಗಳಾದ ಜಪಾನಿ, ಜರ್ಮನ್, ಇಂಗ್ಲಿಷ್ ಮತ್ತು ಸಿಂಹಳ ಭಾಷೆಗಳಲ್ಲೂ ಕೂಡ ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಭಾಷೆ ಯಾವುದೇ ಇರಲಿ, ಅದರ ಸ್ಪಷ್ಟ ಉಚ್ಚಾರಣೆ ಅಂದರೆ ಡಿಕ್ಷನ್ ಮತ್ತು ಸೂಕ್ಷ್ಮ ಭಾವನೆಗಳನ್ನು ಅವರು ಕರಗತ ಮಾಡಿಕೊಳ್ತಾ ಇದ್ರು. ಮಲಯಾಳಂ ಚಿತ್ರರಂಗದವರಂತೂ ಜಾನಕಿ ಅವರನ್ನು ತಮ್ಮದೇ ರಾಜ್ಯದ ದತ್ತುಪುತ್ರಿ ಅಂತ ಕರೀತಾ ಇದ್ರು. ಯಾವುದೇ ಔಪಚಾರಿಕ ಸಂಗೀತ ಶಾಸ್ತ್ರೀಯ ಸಂಗೀತದ ತರಬೇತಿ ಇಲ್ಲದೆ ಅಷ್ಟೊಂದು ಅದ್ಭುತವಾಗಿ ಸಂಗೀತದ ಮೂಲವನ್ನು ಕಲಿತು ಸಂಗೀತ ರಸಿಕರ ಮನೆ ಮಾಡಿದಂತಹ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿಯವರಿಗೆ ಗೀತ ನಮನ. ಇವತ್ತಿನ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮದಲ್ಲಿ

ಹೊಸ ಬೆಳಕು ಚಿತ್ರಕ್ಕೋಸ್ಕರ ರಾಷ್ಟ್ರಕವಿ ಕುವೆಂಪು ಅವರ ರಚನೆಯನ್ನ ಅಳವಡಿಸಿಕೊಂಡಂತಹ ಗೀತೆಯನ್ನ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೇವೆ.

ಆತ್ಮೀಯ ಸ್ನೇಹಿತರೆ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಗೀತಾ ಕೀರ್ತನ ಶ್ರೀನಾಥ್ ಮಾಗಡಿ ರೋಡ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ನಾಗೇಂದ್ರ ಕುಮಾರ್ ಅವರು ಕುಣಿಗಲ್ಲಿಂದ, ನಾಗೇಂದ್ರ ಈಚಲಬೀಡು ಸಕಲೇಶ್ವರದಿಂದ ನಮಗೆ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ಜಾನಕಿಯಮ್ಮ ಅವರು ತುಂಬ ಸರಳ ವ್ಯಕ್ತಿ, ಅವರನ್ನು ನಾನು ಒಂದು ಆಧ್ಯಾತ್ಮಿಕ ಸಂಸ್ಥೆ ಕಾರ್ಯಕ್ರಮವನ್ನು ಏರ್ಪಡಿಸಿ

ಇತ್ತು ಜಕ್ಕೂರ್ ಏರ್ಪೋರ್ಟ್ನಲ್ಲಿ. ಅಲ್ಲಿ ನಾನು ವಾಲಂಟಿಯರ್ ಆಗಿ ಒಂದು 5-star ಹೋಟೆಲ್ನಲ್ಲಿ ಅವರನ್ನು ಸ್ವಾಗತ ಮಾಡಿದ್ದೆ. ಆ ಸೌಭಾಗ್ಯ ನನ್ನದಾಗಿತ್ತು. ಅಲ್ಲಿಂದ ಸಂಜೆ ಕಾರ್ಯಕ್ರಮದ ಸ್ಥಳದಲ್ಲಿ ಅವರು ಮೈಸೂರು ಮಲ್ಲಿಗೆ ಚಿತ್ರದ ದೀಪವು ನಿನ್ನದೇ ಹಾಡನ್ನು ಹಾಡಿದ್ರು. ಅದು ಇವತ್ತಿಗೂ ಕೂಡ ನನ್ನ ಕಿವಿಯಲ್ಲಿ ಗುಯಿಗುಡ್ತಾ ಇದೆ ಅಂತೇಳ್ಬಿಟ್ಟು ಹೇಳಿದ್ರು. ಆತ್ಮೀಯ ಸ್ನೇಹಿತರೆ, ಗಾಯಕರು ಕೇವಲ ಆ ಒಂದು ಕ್ಷಣಕ್ಕೆ ಮಾತ್ರ ಹಾಡೋದಿಲ್ಲ. ಆ ಹಾಡಿನ ಗುಂಗಿದೆಯಲ್ಲ ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಅನುರಣಿಸ್ತಾ ಇರುತ್ತೆ. ಅಂತಹ ಶ್ರೇಷ್ಠ ಗಾಯಕರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ತಾರೆ ನಮ್ಮ ಗಾಯಕಿ ಎಸ್ ಜಾನಕಿ ಅವರು. ಕರೆಕ್ಟ್ ಅಲ್ವಾ? ಉಪಾಸನೆ ಚಿತ್ರಕ್ಕೋಸ್ಕರ ಅವರು ಹಾಡಿದ ಈ ಅಪರೂಪದ ಗೀತೆಯನ್ನು ಕೇಳಿ ನಾವು ಬಹಳಷ್ಟು ಬಾರಿ ಕೇಳ್ತಾ ಇದ್ದೇವೆ. ಆದರೆ ಭಾರತ ಭೂಷಿರ ಮಂದಿರ ಸುಂದರಿ ಅನ್ನುವಂತಹ ಈ ಗೀತೆ ನಮ್ಮ ಹೃದಯಕ್ಕೆ ಸದಾ ಹತ್ತಿರವಾಗುತ್ತೆ. ಎಸ್ ಜಾನಕಿ ಅವರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಂತಹ ಚಿತ್ರ ಉಪಾಸನೆ ಚಿತ್ರದ ಈ ಹಾಡುಗಳು ಎಲ್ಲವೂ ಕೂಡ ಸಂಗೀತ ಪ್ರಧಾನ ಚಿತ್ರ, ಹಾಗೆಯೇ ಅದ್ಭುತವಾದಂತಹ ಸ್ವರಸಂಯೋಜನೆ ಈ ಗೀತೆಗಳದ್ದಾಗಿತ್ತು.

ರೋಹಿತ್ ದಾಸನಾಪುರ ಅವರು ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೇಳ್ತಾ ಇದ್ದೇನೆ, ಆತ್ಮೀಯ ಸ್ನೇಹಿತರೆ, ಸಮಯ ಯಾರಿಗೂ ಕೂಡ ಕಾಯುವುದಿಲ್ಲ. ಅದು ಕಾರ್ಯಕ್ರಮನೇ ಆಗಿರಬಹುದು ಅಥವಾ ಜೀವ ಹೋಗುವಂತಹ ಸಮಯನೇ ಆಗಿರಬಹುದು. ಕಾಲ ಉರುಳಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಈ ಕಂಠಕ್ಕೆ, ಎಸ್ ಜಾನಕಿಯವರ ಈ ಕಂಠಕ್ಕೆ ಎಂದೂ ವೃದ್ಧಾಪ್ಯವಿಲ್ಲ. ಮೈಕ್ರೋಫೋನ್ ಕೆಳಗಿಟ್ಟು ಜಾನಕಿಯಮ್ಮ ಮೌನವಾಗಿದ್ದರೂ ಕೂಡ ಅವರು ಹಾಡಿದ ಪ್ರತಿಯೊಂದು ಹಾಡು ಕೂಡ ನಮ್ಮ FM ರೇನ್ಬೋ ವಾಹಿನಿಯಲ್ಲಿ ಖಂಡಿತವಾಗ್ಲೂ ತೇಲಿ ಬರ್ತಾನೆ ಇರುತ್ತೆ. ಮನಸ್ಸು ಮಧುರವಾದಾಗ ಗುನುಗಲು, ಒಂಟಿತನ ಕಾಡಿದಾಗ ಮಲಗಲು, ಜಾನಕಮ್ಮನ ಧ್ವನಿ ನಮ್ಮೆಲ್ಲರಿಗೂ ಕೂಡ ಯಾವತ್ತಿಗೂ ಕೂಡ ಸುರಕ್ಷಿತ ಆಶ್ರಯ ತಾಣ. ಆಕಾಶದ ನಕ್ಷತ್ರಗಳ ನಡುವೆ ಕುಳಿತು ನಮ್ಮ ಜಾನಕಿಯಮ್ಮ ಇಂದಿಗೂ ದೇವಲೋಕದ ಗಂಧರ್ವರಿಗೆ ಸಂಗೀತ ಕಲಿಸ್ತಾ ಇರಬಹುದು. ಆದರೆ ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯದ ರೇಡಿಯೋ ವಾಹಿನಿಯಲ್ಲಿ ಅವರ ಧ್ವನಿಯ ಪ್ರತಿಧ್ವನಿ ಶಾಶ್ವತ, ಸಾರ್ವಕಾಲಿಕ ಮತ್ತು ಅಮರ. ಜಾನಕಿಯಮ್ಮ, ನಿಮ್ಮ ಹಾಡುಗಳ ಮಡಿಲಲ್ಲಿ ನಮ್ಮ ಜನ್ಮ ಧನ್ಯ. ನಿಮ್ಮ ನೆನಪಿನಲ್ಲೇ ನಮ್ಮ ಇಂದಿನ ಪಯಣದ ಅಂತಿಮ ನಮನ. ಶ್ರದ್ಧಾಂಜಲಿ ನಿಮಗೆ ಭಾವಪೂರ್ಣವಾಗಿ FM ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ. ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ. ಸಿಗುವ ಮುಂದಿನ ಸೋಮವಾರ. ನಿಮ್ಮ ಸ್ಪಂದನಕ್ಕೆ ವಂದನೆಗಳು. ಟೇಕ್ ಕೇರ್. ನಮಸ್ಕಾರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರಾಯ್ಮು ಕೇಳ್ತಾ ಇದ್ದೀರಿ. ಸಮಯ 1:42 ಇದೆ. ನಾವಿದ್ದೇವೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಇವತ್ತು ಹೆಣ್ಮಕ್ಕಳಿಗೆ ಸಿಕ್ಕಾಪಟ್ಟೆ ಈಸಿಯಾಗಿರುವಂತಹ ಒಂದು ರೆಸಿಪಿಯ ಕುರಿತಾಗಿ ಮಾತಾಡೋಕ್ಕೆ ಬಂದಿದ್ದೀನಿ. ಹೌದು, ದೋಸೆಗಳ ಕುರಿತಾಗಿ. ದೋಸೆಗಳಲ್ಲಿ ಎಷ್ಟೆಲ್ಲ ವೆರೈಟಿ ಮಾಡಬಹುದು, ಅಷ್ಟೆಲ್ಲ ವೆರೈಟಿನ ನೀವು ಟ್ರೈ ಮಾಡೇ ಇರ್ತೀರಾ. ಮತ್ತು ಎಷ್ಟೋ ಜನರಿಗೆ ತುಂಬಾ ಇಷ್ಟವಾಗುವಂತಹ ಪದಾರ್ಥ ದೋಸೆ. ವಾರದ 7 ದಿನವೂ ಕೂಡ ವೆರೈಟಿ ದೋಸೆ ಮಾಡುವಂಥ ಹೆಣ್ಮಕ್ಳು ನಮ್ಮ ನಿಮ್ಮ ಮಧ್ಯೆ ಇರ್ತಾರೆ. ಮತ್ತು ಮಿಸ್ ಮಾಡದೆ ನೀವು ಇವತ್ತಿನ ಕರೆಯಲ್ಲಿ ಕೈರುಚಿಯ ಕಾರ್ಯಕ್ರಮದ ಭಾಗ ಆಗಬಹುದು. ತುಂಬ ಸಿಂಪಲಾಗಿ ನೀವು ದಿಢೀರಂತ ಮಾಡುವಂತಹ ದೋಸೆ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ. ನಿಮ್ಮನೆಯಲ್ಲಿ ತಕ್ಷಣಕ್ಕೆ ಒದಗಿ ಬರುವಂತಹ ದೋಸೆ ರೆಸಿಪಿ ಯಾವುದು? ಯಾವ ದೋಸೆ ಮಾಡ್ತೀರಿ? ಅದು ಕಾಳಿನ ದೋಸೆ ಇರಬಹುದು, ಹೆಸರುಕಾಳು ದೋಸೆ ಇರಬಹುದು, ಅಥವಾ ಕಡಲೆಬೇಳೆ ನೆನೆಸಿ ಮಾಡುವಂಥ ದೋಸೆ ಇರಬಹುದು, ಅಥವಾ ಮನೆಯಲ್ಲೇ ಸಿಗುವಂತಹ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟುಗಳನ್ನ ಒಂದು ಒಳ್ಳೆ ಮಿಶ್ರಣ ಮಾಡಿ ಮಾಡುವಂತಹ ದೋಸೆ ಇರಬಹುದು. ದಿಢೀರಂತ ಆಗುವಂತಹ ರವೆ ದೋಸೆ ಇರಬಹುದು, ಈರುಳ್ಳಿ ದೋಸೆ, ಉತ್ತಪ್ಪಂ ಇರಬಹುದು. ಯಾವುದು ನಿಮ್ಮ ಮನೆಯ ಕಿಂಗ್ ಆಫ್ ದೋಸಾ? ನಮಗೆ ಮೆಸೇಜ್ ಮಾಡಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಾರೆ ಮಮತಾ ಅವರು ಯಲಹಂಕದಿಂದ. ನಮಸ್ತೆ ಮಮತಾ ಅವರೇ.
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಮಮತಾ, ಇವತ್ತು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನೀವು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ ದೋಸೆನಲ್ಲಿ?
1: ಮೇಡಮ್, ನಾನು ಬಂದು ಇದು ನೀರ್ ದೋಸೆ ಅಂತ ಬರುತ್ತೆ, ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತು, ಆದ್ರೆ ಮಂಗಳೂರು ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಮಾಡ್ತಾರೆ ಅದು.
0: ಹೌದು,
1: ಅದು ನಾವು ದೋಸೆ ಮಾಡ್ಬೇಕು ಅಂದ್ರೆ ಪ್ಲಾನ್ ಮಾಡಿ ಫಸ್ಟ್ ನೆನೆ ಹಾಕ್ಬಿಟ್ಟು ರಾತ್ರಿನೇ ರುಬ್ಬಿಟ್ಟು ಬೆಳಗ್ಗೆ ಮಾಡ್ಬೇಕು ಅನ್ನೋದು ಆಕ್ಚುಲಿ ಎಲ್ಲಾ ದೋಸೆಗೂ ಪ್ಲಾನ್ ಇರೋದು.
0: ಹೌದು,
1: ಆದ್ರೆ ಇದು ದಿಢೀರಂತ ಬೆಳಗ್ಗೆ ಎದ್ದು ಇನ್ನೇನ್ ಮಾಡ್ಬೇಕು ಅಂತ ಇರ್ತೀವಿ, ಅಥವಾ ಯಾರು ನೆಂಟರು ಇದಕ್ಕಿದ್ದಾಗಿ ಗೆಸ್ಟ್ ಬಂದಿರ್ತಾರೆ, ಅವಾಗ ಒಂದು ಅವರು ಅವ್ರಿಗೆ ಬಂದು ಮಾತಾಡಿಸಿ ಕಾಫಿ ಕೊಡೋ ಅಷ್ಟರಲ್ಲಿ ಒಂದ್ ಲೋಟ ಹಾಕಿ ಹಾಕಿದ್ರೆ ಅದ್ ನೆನ್ಕೊಳತ್ತೆ ಮೇಡಮ್. ನೆನ್ಕೊಂಡು ಆ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಏನು ಮಾಡಕ್ಕೆ ಟೈಮ್ ಇಲ್ಲ, ಚಟ್ನಿ ಗಿಟ್ನಿ ಮಾಡಕ್ ಆಗೋದಿಲ್ಲ ಅನ್ನೋ ಸಂದರ್ಭ ಇದ್ರೆ ಸ್ವಲ್ಪ ಹಸಿಕಾಯಿ ಮತ್ತೆ ಈರುಳ್ಳಿ ಎಲ್ಲ ಅದ್ರಲ್ಲೇ ಹಾಕ್ಬಿಟ್ಟು
0: ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ಬೋದಾ?
1: ಸೇರ್ಕೊಂಡ್ಬಿಡತ್ತೆ. ಉಪ್ಪು
0: ಉಪ್ಪು
1: ಮಸಾಲೆ ಎಲ್ಲ ಸೇರ್ಕೊಂಡು ಅದು ರುಬ್ಬಿದ್ರೆ ಅದು ಎಣ್ಣೆ ಹಾಕಿ ಗರಿ ಗರಿಯಾಗಿ ತೆಗಿಬೇಕು, ತೆಳ್ಳಗೆ ಬರುತ್ತೆ ಅದು. ಒಂದು ನಾಲ್ಕು ದೋಸೆ ತಿನ್ನೋರು ಒಂದು ಎಂಟು ದೋಸೆ ಆದ್ರೂ ತಿನ್ಬೇಕಾಗತ್ತೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ, ಗರಿ ಗರಿ ದೋಸೆ ತರ ಇರುತ್ತದು.
0: ನೀರ್ ದೋಸೆ ಸಾಮಾನ್ಯ ಸಾಫ್ಟ್ ಆಗಿ ಬರುತ್ತೆ, ಇದು ಗರಿ ಗರಿ ಬರತ್ತಾ ನೀವು ಹೇಳಿದ ಹಾಗೆ ಮಾಡಿದ್ರೆ?
1: ಗರಿ ಬರತ್ತೆ ಮೇಡಮ್. ನೀರ್ ದೋಸೆ ಅಂದ್ರೆ ಅದು ಎರಡ್ ತರಾನು ಮಾಡಬಹುದು, ಸ್ವಲ್ಪ ರೋಸ್ಟ್ ತೆಳ್ಳಗ್ ಹಾಕೊಂಡ್ಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕದಷ್ಟು ರೋಸ್ಟ್ ಆಗುತ್ತೆ, ಅದು ಗರಿ ಬರುತ್ತೆ. ನಮ್ಗೆ ಆತರ ಬೇಡ ಸ್ಮೂತೆ ಇರ್ಲಿ ಅಂದ್ರೆ ಸ್ಮೂತ್ ತರಾನು ಮಾಡಬಹುದು. ಇದಕ್ಕಿದಾಗಿ ಅದು ಮಸಾಲೆನೂ ಆಡ್ ಆಗಿರೋದ್ರಿಂದ ಅದು ಏನು ಬೇಕಾಗಿರಲ್ಲ. ಬೇಕು ಅಂದ್ರೆ ದಿಢೀರಂತ ಒಂದು ಟೊಮೆಟೊ ಚಟ್ನಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಮೇಡಮ್ ದೋಸೆ.
0: ಹೌದಾ, ಓಕೆ. ಇವಾಗ ಅಕ್ಕಿ ಹಾಗೆ ಕಾಯ್ತುರಿ ಮತ್ತೆ ಕೊತ್ತಂಬರಿ ಕರಿಬೇವು ಈ ತರದನ್ನು ಕೂಡ ಸೇರಿಸ್ಕೋಬಹುದು, ಬೇಕಿದ್ರೆ ಹಸಿ ಮೆಣಸಿನಕಾಯಿಯೂ ಅದಕ್ಕೆ ಹಾಕಿ ರುಬ್ಬಿಡ್ಬೋದಾ?
1: ಹೌದು ಮೇಡಮ್, ರುಬ್ಬೋದು.
0: ರುಬ್ಬಿ ಗರಿ ಗರಿಯಾಗುತ್ತೆ
1: ಎಲ್ಲ ಆಡ್ ಆಗಿರೋದ್ರಿಂದ ನೆನ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಂತ ಅದು ಆಡ್ ಮಾಡ್ಬೋದು.
0: ಓಕೆ, ಥ್ಯಾಂಕ್ ಯು ಮಮತಾ ಅವರೇ, ತುಂಬಾ ಚೆನ್ನಾಗಿರೋಂಥ ರೆಸಿಪಿ ಕೊಟ್ಟಿದ್ದೀರಿ. ಎಣ್ಣೆ ಹಾಕಿ ಎರಡೂ ಬದಿಯಲ್ಲೂ ಸುಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಂತ ಹೇಳಿದ್ದೀರಿ. ಇವತ್ತು ಸಂಜೆನೆ ಟ್ರೈ ಮಾಡ್ತೀನಿ ನಾನಂತೂ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಸ್ನೇಹಿತರೆ, ಇದುವರೆಗೂ ಮಮತಾ ಅವರು ಕೊಟ್ಟಂತಹ ಕಾಯಿ ದೋಸೆಯ ರೆಸಿಪಿ ತಿಳ್ಕೊಂಡ್ರಿ ಅಲ್ಲ. ನೀರ್ ದೋಸೆ ಅಂತ ಹೇಳಿದ್ರು, ಆದ್ರೆ ಸಿಕ್ಕಾಪಟ್ಟೆ ಮಸಾಲೆ ಎಲ್ಲ ಹಾಕಿ ಸಖತ್ತಾಗಿ ಮಾಡಬಹುದಾದಂತಹ ದೋಸೆ, ದಿಢೀರಂತ ಆಗತ್ತಂತೆ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಈ ಹಾಡನ್ನ ಕೇಳಿಸ್ತಾ ಇದ್ದೀವಿ.

0: ಇವತ್ತು ದೋಸೆ ಮೇಲೆ ಮನಸ್ಸಾಗಿದೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಶ್ವೇತಾ ಎಸ್ರಾವ್ ಅವರು. ದಿಢೀರ್ ಅಂತ ನನ್ನ ಕೈ ಚಳಕದಲ್ಲಿ ತಯಾರಾಗುವಂತಹ ದೋಸೆ ಅಂದ್ರೆ ಗೋಧಿ ರವೆನ ಮಿಕ್ಸಿಗೆ ಹಾಕಿ ರುಬ್ಬಯ್ಯ, ಅದಕ್ಕೆ ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕಿ ರುಚಿ ರುಚಿಯಾಗಿರುವಂತಹ ಒಂದು ದೋಸೆ ಮಾಡ್ತೀನಿ, ಅದೇ ನಮ್ಮನೆ ಹೀರೋ ಅಂತ ಹೇಳ್ತಿದ್ದಾರೆ. ಹಾಗೆ ವಾಣಿಶ್ರೀ ಅವರು ಇಳ್ಕಲ್ಲಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮನೆಯಲ್ಲಿ ಉತ್ತಪ್ಪಂ ದೋಸೆನೇ ಹೀರೋ, ಜೊತೆಯಲ್ಲಿ ಚಟ್ನಿ ಮಾತ್ರ ಮಸ್ತ್ ಆಗಿ ಮಾಡಿರ್ತೀವಿ. ಉತ್ತಪ್ಪದ ಮೇಲೆ ಕೆಂಪ ಖಾರ ಹಾಗೇನೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೆಗೇಣು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ದೋಸೆಯ ವೆರೈಟಿ ಏನೇನೆಲ್ಲ ಇರಬಹುದು ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂತ ಇರೋ ಬದಲು ನೀವು ಕೂಡ ಅಡುಗೆ ಮನೆಗೆ ಹೋಗಿ ಕೈ ಚಳಕ ತೋರಿಸಿ ಬೇಗ ಬೇಗ ಒಳ್ಳೊಳ್ಳೆ ದೋಸೆಗಳನ್ನ ಮಾಡ್ತಾ ತಿಂತಾ ಖುಷಿಯಾಗಿರೋಣ ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಕರೆಯಲ್ಲಿ ಕೈರುಚಿ ಕೇಳಿಸ್ಕೊಂಡ್ರಿ. ನೀನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳ್ತೀರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ ಎರಡು ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ನಾಲ್ಕನೇ ದಿನದಾಟದಲ್ಲಿಂದು ಎರಡನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ: ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ, ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಎರಡು ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ

0: ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24ರಿಂದ 27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15ರಿಂದ 29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮೋಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ DGP ಅವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ PIB ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ನಾಲ್ಕನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30 ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರಿಸಲಿದೆ.

ಮೂರನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ್ದು ಗೆಲ್ಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಸಾಯ್ಲಿ, ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಈಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅತ್ಯಂತ ದುತ್ಕಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿ ನಲ್ಲದೆಂತಹುದು. ಅತ್ಯಂತ ದುತ್ಕಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿ ನಲ್ಲದೆಂತಹುದು. ಪುಸ್ತಕದ ಚಿತ್ರದಿಂದೂಹಿಪೆಯ ಹಿಮಗಿರಿಯ ವಿಸ್ತಾರದ್ಭುತವ ಮಂಕುತಿಮ್ಮ. ಪುಸ್ತಕದ ಚಿತ್ರದಿಂದೂಹಿಪೆಯ ಹಿಮಗಿರಿಯ ವಿಸ್ತಾರದ್ಭುತವ ಮಂಕುತಿಮ್ಮ.

ಡಿ ವಿ ಜಿ ಅವರಿಗೆ ಈ ಬದುಕಿನ ಬಗ್ಗೆ, ಈ ಬದುಕಿನಲ್ಲಿ ನಾವು ಪಡೆಯೋ ಅನುಭವಗಳ ಬಗ್ಗೆ ವಿಶೇಷವಾದ ಆಸಕ್ತಿ. ಅವರ ಎಲ್ಲ ಬರವಣಿಗೆಯ

ಮೂಲದ್ರವ್ಯ ಯಾವುದು ಅಂತಂದರೆ ಲೋಕಾನುಭವ. ವಿಸ್ತಾರವಾದ ಅಧ್ಯಯನ ಮಾಡಿದವರು ಡಿ ವಿ ಜಿ. ವಿವಿಧ ಜ್ಞಾನಶಾಖೆಗಳ ಪರಿಚಯ ಅವರಿಗಿತ್ತು. ಬೇರೆ ಬೇರೆ ಡಿಸಿಪ್ಲಿನ್ಸನ್ನು ಅವರು ಓದ್ಕೊಂಡಿದ್ದರು. ಆದರೆ ಈ ಎಲ್ಲದಕ್ಕಿಂತ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಿದ್ದು ಯಾವುದಕ್ಕೆ ಅಂತಂದರೆ ಎಕ್ಸ್ಪೀರಿಯನ್ಸ್ಗೆ, ಜೀವನಾನುಭವಕ್ಕೆ. ಈ ಪದ್ಯದಲ್ಲೂ ಅನುಭವದ ಮಹತ್ವವನ್ನು ಅವರು ವಿವರಿಸ್ತಾ ಇದ್ದಾರೆ. ಒಂದು ಉತ್ಕಟವಾದ ಸನ್ನಿವೇಶವನ್ನು ನೀವೆಷ್ಟೇ ಚೆನ್ನಾಗಿ ವಿವರಿಸಿದ್ರು ಅದನ್ನು ನೋಡಿದಾಗ ಆಗೋ ಅನುಭವ ವಿವರಿಸಿದಾಗ ಆಗೋದಿಲ್ಲ. ಒಂದು ತಿಂಡಿಯ ರುಚಿಯನ್ನು ನೀವೆಷ್ಟೇ ಚೆನ್ನಾಗಿ ವರ್ಣಿಸಿದ್ರು ತಿಂದಾಗ ಆಗೋ ಅನುಭವ ಇರುತ್ತಲ್ಲ, ಕೇಳಿದಾಗತ್ತಾ? ಪುಸ್ತಕ ಜ್ಞಾನ ಅಮೂಲ್ಯ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಅನುಭವದಿಂದನೇ ಕಲಿಯೋ ಪಾಠ ಇರುತ್ತಲ್ಲ, ಅದು ಪುಸ್ತಕ ಜ್ಞಾನಕ್ಕಿಂತ ತುಂಬ ಮಿಗಿಲಾದದ್ದು. ಬೆಂಕಿ ಬಗ್ಗೆ ನಾವು ಎಷ್ಟೇ ಉಪನ್ಯಾಸ ನೀಡಿದ್ರು ಬೆಂಕಿಯನ್ನು ಮುಟ್ಟಿದಾಗ ಆಗೋ ಅನುಭವ ಇರುತ್ತಲ್ಲ, ಅದು ಬಹಳ ದೊಡ್ಡದು. ಪುಸ್ತಕದ ಚಿತ್ರದಲ್ಲಿ ಹಿಮಾಲಯದ ವಿಸ್ತಾರದ ಬಗ್ಗೆ ಒಂದು ಕಲ್ಪನೆ ಮೂಡಬಹುದು. ಹಿಮಾಲಯದ ಚಿತ್ರ ಪುಸ್ತಕದಲ್ಲಿರುತ್ತೆ ಅಂತಂದರೆ ಅದನ್ನು ನೋಡಿದಾಗ ಒಂದು ಕಲ್ಪನೆ ಮೂಡುತ್ತೆ. ಆದರೆ ಹಿಮಾಲಯ ಪರ್ವತವನ್ನೇ ನೋಡಿದಾಗ ಆಗೋ ಅನುಭವ ಇರುತ್ತಲ್ಲ, ಅದು ಚಿತ್ರದಿಂದ ಖಂಡಿತ ಆಗೋದಿಲ್ಲ. ನಮ್ಮ ಮಕ್ಕಳನ್ನು ನಾವು ಪುಸ್ತಕದ ಹುಳುಗಳನ್ನಾಗಿ ಮಾಡದೆ ಅವರನ್ನು ಅನುಭವ ಜಗತ್ತಿಗೆ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅಂತ ಡಿ ವಿ ಜಿಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಪಾಠ ಕಲಿಬೇಕಾದ್ದು ಕೇವಲ ತರಗತಿಯ ಒಳಗಡೆ ಅಲ್ಲ, ಈ ಲೋಕದಲ್ಲೂ ಪಾಠ ಕಲಿಬೇಕು ಅನ್ನೋದನ್ನು, ಅದು ಬೆಲೆಯುಳ್ಳದ್ದು ಅನ್ನೋದನ್ನು ಡಿ ವಿ ಜಿಯಲ್ಲಿ ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ.

0: ಅತೀತೆ ವರ್ಣನೆಯ ನೋದಿದೊಡೆ ತೆರೆಯ ನೆಣಿಸಿದೊಡೆ ಅರ್ಣವವ ಕಣ್ಣಿಂದೆ ಕಂಡಬೆರಗಾದೀತೆ ವರ್ಣನೆಯ ನೋದಿದೊಡೆ ತೆರೆಯ ನೆಣಿಸಿದೊಡೆ ಪೂರ್ಣ ವಸ್ತುಗ್ರಹಣ ವಪರೋಕ್ಷದಿಂದ ಹುದು ನಿರ್ಣಯ ಪ್ರತ್ಯಕ್ಷ ಮಂಕುತಿಮ್ಮ
1: ಪೂರ್ಣ ವಸ್ತುಗ್ರಹಣ ವಪರೋಕ್ಷದಿಂದ ಹುದು ನಿರ್ಣಯ ಪ್ರತ್ಯಕ್ಷ ಮಂಕುತಿಮ್ಮ

ನಮಗೆ ಎರಡು ರೀತಿ ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯ. ಒಂದು ಲೋಕದ ಜ್ಞಾನ, ಇನ್ನೊಂದು ಪುಸ್ತಕದಿಂದ ಅಧ್ಯಯನದಿಂದ ಪಡೆಯೋ ಜ್ಞಾನ. ಡಿ ವಿ ಜಿ ಯಾವ ಜ್ಞಾನಕ್ಕೆ ಮಹತ್ವ ಕೊಡ್ತಾರೆ ಅಂತಂದರೆ ಈ ಮೊದಲ ಬಗೆಯ ಜ್ಞಾನಕ್ಕೆ, ಲೋಕಜ್ಞಾನಕ್ಕೆ. ಅವರಿಗೆ ಈ ಜಗತ್ತೇ ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ನಿಜವಾದ ಗುರು ಯಾರು ಅಂತಂದರೆ ಅನುಭವನೇ ಗುರು ಅಂತ. ಹೀಗಾಗಿ ಮತ್ತೆ ಮತ್ತೆ ಡಿ ವಿ ಜಿ ತಮ್ಮ ಎಲ್ಲ ಬರಹಗಳಲ್ಲಿ ಲೋಕಾನುಭವದ ಬಗ್ಗೆ, ಲೋಕಜ್ಞಾನದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನೀವು ಸಮುದ್ರನ ಕಣ್ಣಿಂದ ಸ್ವತಃ ನೋಡಿದಾಗ ಮನಸ್ಸಿನಲ್ಲಿ ಮೂಡೋ ಭಾವಕ್ಕೂ, ಆ ಬೆರಗುಗುವೆ, ಒಂದು ಪುಸ್ತಕದಲ್ಲಿ ಸಮುದ್ರದ ವರ್ಣನೆಯನ್ನು ಓದಿದಾಗ ಆಗುವ ಅನುಭವಕ್ಕಿರೋ ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಎಷ್ಟೇ ನಮಗೆ ಕಲ್ಪನೆಯ ಶಕ್ತಿ ಇರ್ಬೋದು, ಪ್ರತಿಭೆಯ ಶಕ್ತಿ ಇರ್ಬೋದು, ಆದರೆ ನಮ್ಮ ಕಲ್ಪನೆಯ ಶಕ್ತಿ ಅನುಭವದ ಎದುರು ಖಂಡಿತ ಅಲ್ವೇ ಅಲ್ಲ. ಪುಸ್ತಕ ನಿಸ್ಸಂದೇಹವಾಗಿ ನಮಗೆ ಜಗತ್ತಿನ ಪರಿಚಯ ಮಾಡಿಕೊಡುತ್ತೆ ನಿಜ, ಆದರೆ ಅದು ಸಮಗ್ರವಾದ ಅಥೆಂಟಿಕ್ ಆದ ಚಿತ್ರಣ ಅಲ್ಲ. ಒಬ್ಬ ಕವಿಯೋ ಕಲಾವಿದನೋ ಮತ್ತೊಬ್ಬನೋ ತತ್ವಜ್ಞಾನಿಯೋ ತಾವು ಕಂಡದ್ದನ್ನು ಪುಸ್ತಕದಲ್ಲಿ ಹೇಳ್ತಾರೆ, ಆದರೆ ನಮಗೇ ಕಾಣೋದಿರುತ್ತಲ್ಲ ಅದು ಬಹಳ ದೊಡ್ಡದು ಬದುಕಿನಲ್ಲಿ. ಡಿ ವಿ ಜಿ ಹೇಳ್ತಾರೆ, ಈ ಲೋಕದ ತಿಳುವಳಿಕೆಗೆ ಅದ್ಭುತವಾದ

0: ವಾಣಿ ಸತೀಶ್. ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ. ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸಮಯ 1:31:32. ಈ ಹೊತ್ತಿನಲ್ಲಿ ಲಂಚ್ ಬಾಕ್ಸ್ನಲ್ಲಿ ನಾವು ಕನ್ನಡದಲ್ಲಿ ಬರೆಯುವಂತಹ ಲೇಖಕಿಯರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅಂದರೆ ಒಂದು ಕಾಲಕ್ಕೆ ಟಿ ಸುನಂದಮ್ಮ ಅವರು ಹಾಸ್ಯ ಬರಹಗಳಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ರು. ಅದಾದ ನಂತರ ಮತ್ತೆ ಅದೇ ಸಾಲಿನಲ್ಲಿ ಬರೋದು ಉಷಾ ನವರತ್ನರಾಮ್ ಅವರ ಕಾದಂಬರಿಗಳು ಇರಬಹುದು, ಅಥವಾ ತ್ರಿವೇಣಿಯವರ ಕಾದಂಬರಿಗಳು, ಸಾಯಿ ಸೂತೆ, ಹಾಗೆ ಅನುಪಮಾ ನಿರಂಜನ ಅವರು ಮಕ್ಕಳಿಗಾಗಿ ಬರೆದಂತಹ ಕಥೆಗಳಿರಬಹುದು, ಆರೋಗ್ಯದ ಕುರಿತಾಗಿ ಬರೆದಂತಹ ಬರಹಗಳಿರಬಹುದು. ಅವರು ಫಿಕ್ಷನ್ ಕೂಡ ಬರೆದ್ರು, ನಾನ್ ಫಿಕ್ಷನ್ ಕೂಡ ಬರೆದ್ರು, ಸಾಹಿತ್ಯ ಹಾಗೆಯೇ ವಿಷಯಾಧಾರಿತ ಕೃತಿಗಳು ಅನುಪಮಾ ನಿರಂಜನ ಅವರ ಕೃತಿಗಳಾಗಿ ನಮ್ಮ ಕೈಗೆ ಸಿಕ್ತು. ಹಾಗೆ ನಿಧಾನಕ್ಕೆ ದಿನಗಳೆದ ಹಾಗೆ ಬರಿತಾ ಬಂದವರು ಎಲ್ಲರೂ ಕೂಡ ಬರೀ ಸ್ತ್ರೀಲೋಕವನ್ನು ಮಾತ್ರ ಅನಾವರಣ ಮಾಡಲಿಲ್ಲ, ಇಡೀ ಮನುಷ್ಯ ಜಗತ್ತಿಗೆ ಕನ್ನಡಿಯನ್ನು ಹಿಡಿದ್ರು. ತಮ್ಮ ಕಥೆ, ಕಾದಂಬರಿ ಮತ್ತು ಲೇಖನಗಳ ಮೂಲಕ ಈ ಒಂದು ಬದುಕಿನ ಕುರಿತು, ಈ ಒಂದು ಪ್ರಪಂಚದ ಕುರಿತು ತಮಗಿರುವಂತಹ ದೃಷ್ಟಿಕೋನವನ್ನು ಹಂಚಿಕೊಳ್ತಾ ಬಂದರು. ಮತ್ತು ಈ ಹಂಚಿಕೊಳ್ಳೋದರ ಪಯಣದಲ್ಲಿ ಜೊತೆಯಾದವರು ಓದುಗರು. ಇವತ್ತಿನ ನಮ್ಮ ಲಂಚ್ ಬಾಕ್ಸ್ನಲ್ಲಿ ನೀವು ತುಂಬಾ ಇಷ್ಟಪಡುವಂತಹ ಕನ್ನಡದ ಲೇಖಕಿ ಯಾರು ಅನ್ನೋದು ನಮ್ಮ ಪ್ರಶ್ನೆ. ನೀವು ನಮಗೆ ಮೆಸೇಜ್ ಮಾಡಿ 9480901013. ನಮ್ಮ ವಾಟ್ಸಪ್ ಸಂಖ್ಯೆ ಅದು. ಸಾಯಿ ಸುತೆ, ಉಷಾ ನವರತ್ನರಾಮ್ ಮುಂತಾದವರ ಕಾದಂಬರಿಗಳೇ ಇರಬಹುದು, ಸಾರಾ ಅಬುಬಕರ್ ಹಾಗೆ ಬಾನು ಮುಷ್ತಾಕ್ ಅವರ ಕಥೆಗಳಿರಬಹುದು, ತ್ರಿವೇಣಿ ಅವರ ವೈಜ್ಞಾನಿಕ ಕೃತಿಗಳಿರಬಹುದು, ಅಥವಾ ಕವಿತೆಗಳೇ ಇರಬಹುದು, ವೈದೇಹಿ ಅವರ ಕಥಾಲೋಕ ಇರಬಹುದು, ನಿಮ್ಮಲ್ಲಿ ಮೂಡಿಸಿದ ಬೆರಗಿನ ಕುರಿತು ಹಂಚಿಕೊಳ್ಳೋದಕ್ಕೆ ಇದೊಂದು ಸದಾವಕಾಶ. ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೀನಿ, ನಿಮಗೆ ಇಷ್ಟವಾಗುವಂತಹ ಕನ್ನಡದ ಲೇಖಕಿ ಯಾರು ಅಂತ ಹೇಳಿ. ಇವಾಗಂತೂ ಸಾಕಷ್ಟು ಹೆಸರುಗಳು ನಿಮ್ಮ ಮನಸ್ಸಿಗೆ ಬರಬಹುದು. ಸಹನಾ ವಿಜಯ್ ಕುಮಾರ್ ಅವರ ಕಶೀರ ಇರಬಹುದು, ಕ್ಷಮೆ, ಅವಸಾನ, ಮತ್ತೆ ಮೊನ್ನೆ ಮೊನ್ನೆ ಬಂದಂಥ ಮಾಗಧ, ಈ ಎಲ್ಲ ಕೃತಿಗಳನ್ನು ಕೂಡ ನೀವು ಓದಿರಬಹುದು. ಅಥವಾ ಅದಕ್ಕೂ ಮುಂಚೆ ಅಂದರೆ ನೇಮಿಚಂದ್ರರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅನ್ನುವಂಥ ಪ್ರವಾಸಿ ಕಥನ ಆಗಿರಬಹುದು, ಅಥವಾ ಅವರ ಕಥೆಗಳಿರಬಹುದು. ಹೀಗೆ ಮಹಿಳಾ ಸಾಹಿತ್ಯ ಅನ್ನೋದು, ಲೇಖಕಿಯರು ಬರೆದಂತಹ ಕೃತಿಗಳು ಅನ್ನೋದು ಸಾಗರದಷ್ಟು ವಿಶಾಲವಾಗಿ ಇದೆ. ಮತ್ತೆ ಆ ಎಲ್ಲ ಕೃತಿಗಳನ್ನು ಕೂಡ ಓದೋದಕ್ಕೆ ಬಹುಶಃ ಒಂದು ಜನ್ಮ ಸಾಕಾಗಲ್ಲ ಅಂತ ಅನ್ಸುತ್ತೆ. ಆದರೆ ವಿಚಿತ್ರ ನೋಡಿ, ಲೇಖಕಿಯರು ಬರೆಯೋದಕ್ಕೆ ಶುರು ಮಾಡಿದಂತಹ ಹೊಸದ್ರಲ್ಲಿ ಪುರುಷ ಪುಂಗವರೆಲ್ಲ ಆಡ್ಕೊಂಡ್ರಂತೆ, ಏನು ಅಂದರೆ ಅಡುಗೆ ಮನೆ ಸಾಹಿತ್ಯ ಅಂತ. ಆದರೆ ಅಡುಗೆ ಮನೆ ಸಾಹಿತ್ಯ ಅನ್ನೋದರ ಆಚೆಗೆ ಅದು ತಟ್ಟಿದಂತಹ ಮನಸ್ಸುಗಳು, ಹಾಗೆ ತೋರಿದಂತಹ ಲೋಕಗಳು ಎಷ್ಟು ವಿಸ್ತಾರವಾಗಿದೆ ಅಂತ ಓದಿದಾಗಷ್ಟೇ ಅರ್ಥ ಆಗತ್ತೆ. ನಿಮಗೇನನ್ಸತ್ತೆ ಮೆಸೇಜ್ ಮಾಡಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರಾಯಂಬ ಕೇಳ್ತಾ ಇದ್ದೀರಿ. ಲಂಚ್ ಬಾಕ್ಸ್ ಅಲ್ಲಿ ನಿಮ್ಗೆ ಕನ್ನಡದಲ್ಲಿ ತುಂಬಾ ಇಷ್ಟ ಆಗುವಂತಹ ಲೇಖಕಿ ಯಾರು ಅಂತ ಕೇಳಿದ್ದೆ. ಅದಕ್ಕೆ ತ್ರಿವೇಣಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಹರಿಹರನ್ ಅವರು, ವಿಜ್ಞಾನ ನಗರದಿಂದ. ಶರಪಂಚರ ಕಾದಂಬರಿಯನ್ನಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮಾನಸಿಕ ಅಸ್ವಸ್ಥತೆಯಿಂದ ಗುಣಮುಖಳಾಗಿ ಬಂದಂತಹ ಹೆಣ್ಣನ್ನ ಸಮಾಜ ಮತ್ತೆ ಕುಟುಂಬ ನೋಡುವಂತಹ ದೃಷ್ಟಿಕೋನದ ಕಥೆ ಎಷ್ಟು ಮನಮುಟ್ಟುವ ಹಾಗೆ ಬರೆದಿದ್ದಾರೆ ಅವರು. ಅದನ್ನ ಓದಿದಾಗ ನಮ್ಗೇನೆ ಒಂದು ರೀತಿ ಕಳವಳ ಆಗತ್ತೆ, ತಳಮಳ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ

ಉಷಾ ನವರತ್ನರಾಮ್ ಅವರು ನನಗೆ ಇಷ್ಟ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಅವರು ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ. ಇದಲ್ಲದೆ ಸಾಕಷ್ಟು ಜನ ಲೇಖಕಿಯರು ನಮ್ಮ ನಡುವೆ ಇದ್ದಾರೆ, ಆಗಿ ಹೋಗಿದ್ದಾರೆ. ಯಾರ ಕೃತಿಗಳನ್ನ ನೀವು ಮತ್ತೆ ಮತ್ತೆ ಓದೋದಕ್ಕೆ ಇಷ್ಟಪಡ್ತೀರಿ? ಯಾರ ಕೃತಿಗಳು ನಿಮ್ಮ ಕಣ್ಣಿಗೆ ಕನಸುಗಳನ್ನು ಕೊಡ್ತು, ಯಾರ ಕೃತಿಗಳು ನಿಮ್ಮ ಮನಸ್ಸಿಗೆ ಸಾಂತ್ವನ ಕೊಡ್ತು, ನಮಗೆ ಮೆಸೇಜ್ ಮಾಡಿ ಹೇಳಿ ಅಂತ ಇದ್ದೀವಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೀವಿ ನಿಮ್ಮಿಷ್ಟದ ಕನ್ನಡದ ಲೇಖಕಿ ಯಾರು ಅಂತ. ನನಗೆ ಸಾಯಿಸುತ್ತೆ ಅವರ ಪುಸ್ತಕಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನೇತ್ರಾ ಕೆಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ನನಗೆ ಉಷಾ ನವರತ್ನರಾಮ್ ಅವರ ಕಾದಂಬರಿಗಳು ಬಹಳ ಇಷ್ಟ ಆಗುತ್ತೆ, ಯಾಕೆಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಅವರ ಬಂಧನ, ಹೊಂಬಿಸಿಲು, ಪ್ರೀತಿಸಿ ನೋಡು ಕಾದಂಬರಿಗಳನ್ನು ಓದಿದ್ದೇನೆ, ಇವೆಲ್ಲವೂ ಕೂಡ ಯಶಸ್ವಿ ಸಿನಿಮಾಗಳು ಕೂಡ ಆಗಿದೆ ಅಂತ ಹೇಳಿ ರಾಜೇಂದ್ರ ಬನಶಂಕರಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಅಲ್ವಾ, ಅವತ್ತಿನ ಕಾಲಕ್ಕೆ ಒಂದಷ್ಟು ಜನ ಆಡ್ಕೊಂಡಿದ್ದು ಹೌದಾದರೂ, ಸತ್ಯ ಏನು ಅಂತಂದರೆ ಎಷ್ಟೋ ಯಶಸ್ವಿ ಚಲನಚಿತ್ರಗಳಿಗೆ ಮೂಲ ಲೇಖಕಿಯರ ಕಾದಂಬರಿಗಳು. ಸಾಯಿಸುತ್ತೆ ಅವರ ಎಷ್ಟೋ ಕಾದಂಬರಿಗಳು ಸಿನಿಮಾ ಆಗಿ ಗೆದ್ದಿದೆ, ಹಾಗೆ ಚಿತ್ರಲೇಖ ಅವರ ಕಾದಂಬರಿಗಳು, ಉಷಾ ನವರತ್ನರಾಮ್ ಅವರ ಕಾದಂಬರಿ, ಹಾಗೆ ತ್ರಿವೇಣಿ ಅವರ ಬೆಳ್ಳಿ ಮೋಡ ಇರಬಹುದು, ಹಣ್ಣಲೆ ಚಿಗುರಿದಾಗ, ಇವೆಲ್ಲವೂ ಕೂಡ ಎಂಥ ಸುಂದರವಾದಂತಹ ಸಿನಿಮಾಗಳಾಗಿ ತೆರೆಯ ಮೇಲೆ ಬಂತು ಅಲ್ವಾ. ಅಂದರೆ ಬದುಕನ್ನು ನೋಡುವಂತಹ ರೀತಿ ನೀತಿ ಇರಬಹುದು, ಪಾತ್ರಗಳನ್ನು ಚಿತ್ರಿಸ್ತಾ ಇದ್ದಂತಹ ರೀತಿ ಇರಬಹುದು, ಕಥಾವಸ್ತು ಮತ್ತು ಅಲ್ಲಿ ತೋರ್ತಾ ಇದ್ದಂತಹ ಸಂಯಮ, ಅಡುಗೆ ಉಡುಗೆ ತೊಡುಗೆ ಪ್ರತಿಯೊಂದರಲ್ಲೂ ಕೂಡ ಇರ್ತಾ ಇದ್ದಂತಹ ಅಚ್ಚುಕಟ್ಟು, ಇವೆಲ್ಲವೂ ಕೂಡ ಲೇಖಕಿಯರ ಕಾದಂಬರಿಗಳು ಜನರನ್ನು ಸೂಜಿಗಲ್ಲಿನ ಹಾಗೆ ಸೆಳೆಯೋದಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು. ಮತ್ತು ಎಷ್ಟೋ ಜನ ಕಾದಂಬರಿಯನ್ನು ಓದಿ ಅದೇ ರೀತಿ ಸಿಂಗರಿಸಿಕೊಳ್ಳೋದಕ್ಕೂ ಕೂಡ ಆಸೆ ಪಡ್ತಾ ಇದ್ರಂತೆ. ಅಂದರೆ ಸಾಯಿಸುತ್ತೆ ಅವರ ಕಾದಂಬರಿ ಇರಬಹುದು ಅಥವಾ ಬೇರೆಯವರ ಲೇಖಕಿಯರ ಕಾದಂಬರಿಗಳಲ್ಲಿ ಬರುವಂತಹ ವರ್ಣನೆ, ಅದು ಅಡುಗೆಯದ್ದಿರಬಹುದು ಅಥವಾ ಉಡುಗೆ ತೊಡುಗೆಯದ್ದಿರಬಹುದು, ಅದನ್ನು ನೋಡಿ ಓದಿ ಅನುಕರಿಸೋಕೆ ಪ್ರಯತ್ನಿಸುವಂತಹ ಎಷ್ಟೋ ಜನ ಇದ್ರಂತೆ. ಅಂಥದ್ದೊಂದು ಸ್ಟಾರ್ಡಮ್ಮನ್ನು ಅನುಭವಿಸಿದಂತಹ ಲೇಖಕಿಯರು ಅವರೆಲ್ಲ ಕೂಡ. ನಿಮಗೂ ಕೂಡ ಅವರ ಇಷ್ಟದ ಕಾದಂಬರಿ ಮನಸ್ಸಿನಲ್ಲಿ ಉಳಿದಿರಬಹುದು, ಖಂಡಿತ ಮೆಸೇಜ್ ಮಾಡಿ ತಿಳಿಸಿ. ಯಾರ ಕೃತಿ ಇಷ್ಟ ನಿಮಗೆ, ಯಾರ ಬರಹ ತುಂಬ ಇಷ್ಟ ಆಗ್ತಾಯಿತ್ತು ಅಂತ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಲಂಚ್ ಬಾಕ್ಸ್ಗೆ ಮೆಸೇಜ್ ಮಾಡಿದ್ದಾರೆ ರಾಮಚಂದ್ರ ಅವರು. ಹೇಳ್ತಿದ್ದಾರೆ, ನೇಮಿಚಂದ್ರ ಅವರ ಪ್ರವಾಸ ಕಥನಗಳು ನನಗೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಇರಬಹುದು, ಯಾದ್ ವಶೀಂ ಇರಬಹುದು. ಹೌದು, ನಿಜ. ಅಂದರೆ ಲೇಖಕಿಯರು ಅಂದರೆ ಬರೀ ಮಹಿಳಾ ಲೋಕದ ಕುರಿತಾಗೆ ಬರೀಬೇಕು, ಮನೆ ಸಂಬಂಧಗಳು, ಅಡುಗೆ, ವಿಹಾರ ಇದ್ರ ಬಗ್ಗೆನೇ ಬರೀಬೇಕು ಅಂತ ಖಂಡಿತ ಯಾವುದೇ ಕಟ್ಟಲೆಗಳನ್ನು ಹಾಕ್ಕೊಂಡಿಲ್ಲ. ಅದಕ್ಕೆ ಹೊರತಾಗಿ ಕೂಡ ಎಷ್ಟೋ ಪ್ರವಾಸ ಕಥನಗಳು ಬಂದಿದೆ, ಎಷ್ಟೋ ಸಂಶೋಧನಾ ಕೃತಿಗಳು ಬಂದಿದೆ. ಮತ್ತು ಹೇಗೆ ಕೆಲವು ಪುರುಷ ಲೇಖಕರು ತಮ್ಮ ಒಂದು ಕೃತಿಗಾಗಿ ಸಂಶೋಧನೆಯನ್ನು ಕೈಗೊಳ್ತಿದ್ರು, ಜಾಗಗಳಿಗೆ ವಿಸಿಟ್ ಮಾಡಿ ಬರ್ತಾ ಇದ್ರು, ಅದೇ ರೀತಿಯಾಗಿ ಲೇಖಕಿಯರು ಕೂಡ ತುಂಬ ಗಂಭೀರವಾದಂತಹ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿಕೊಂಡಿರೋದನ್ನು ನಾವೆಲ್ಲರೂ ಕೂಡ ಗಮನಿಸಲೇಬೇಕು. ಹಾಗೆಯೇ ನೀವು ಕೂಡ ಲೇಖಕ ಲೇಖಕಿ ಅಂತ ಭೇದ ಎಣಿಸದೆ ಪ್ರತಿಯೊಬ್ಬರ ಕೃತಿಗಳನ್ನು ಓದಿ ನಮ್ಮ ಜ್ಞಾನವನ್ನು ವಿಸ್ತರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಜಾರಿಯಲ್ಲಿ ಇಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮೋಜರಾಯಿ ದೇಗುಲಗಳಲ್ಲಿ ಹುಂಡಿಯ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಶಿವಶಂಕರಪ್ಪ ವಿರುದ್ದ ಮಾಡಲಾದ ಆರೋಪಗಳ ಬಗ್ಗೆ ಅಗತ್ಯ ತನಿಖೆಗಾಗಿ ಸಂವಿಧಾನದ 317(1) ವಿಧಿಯಡಿಲಿ ಸುಪ್ರೀಂಕೋರ್ಟ್ಗೆ ಉಲ್ಲೇಖಿಸುವಂತೆ ರಾಷ್ಟಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಸೇರಿದಂತೆ ಅವರ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಧ್ಯಕ್ಷರ ಪುತ್ರಿಯೊಬ್ಬರು ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು 40,000 ರೂಪಾಯಿ ಎಂದು ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಸುಧಾರಣೆ ತರುವ ಅಗತ್ಯವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಧಿಕಾರಿ ಇಲ್ಲವೇ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿರುವ ಆದೇಶವನ್ನು ಪ್ರಿಯಾಂಕ್ ಖರ್ಗೆ ಸ್ವಾಗತಿಸಿದ್ದಾರೆ.
2: ಯುವಕರ ಭವಿಷ್ಯವನ್ನು ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಸೊ ಇವತ್ತು ಏನಾಗಿದೆ ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತು ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
1: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶ

0: ಸಂಬಂಧಿಸಿದಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರುಗಳನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬಿದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99% ಗಣತಿ ನಮೂನೆ ನೀಡಲಾಗಿದ್ದು ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದ್ದು 100% ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಚಂದದ ಹಾಡುಗಳನ್ನ ಕೇಳಿಸುವಂತಹ ಸಮಯ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ನಾಲ್ಕು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರುತ್ತೆ. ಸಾವಿರ ನದಿಗಳಿಗೆಲ್ಲ ಒಂದೇನೆ ಸಾಗರ ಅನ್ನುವಂತಹ ಹಾಡು ಶಂಕರ್ ಮಹದೇವನ್ ಅವರ ವಾಯ್ಸ್ನಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ರಾಜ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಇದಾದ ನಂತರ ಮಳೆ ನಿಂತು ಹೋದ ಮೇಲೆ ದನಿಯೊಂದು ಕಾಡಿದೆ ಅನ್ನುವಂತಹ ಗೀತೆ ಕೂಡ ನಿಮ್ಮದಾಗತ್ತೆ. ಮಿಲನಾ ಚಿತ್ರದ ಹಾಡಿದು ಸೋನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ದನಿಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡಿನ ನಂತರ ಮತ್ತೊಮ್ಮೆ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳ ಸಂಗತಿ ನಿಮಗೆ ಗೊತ್ತಾಗತ್ತೆ.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ. ಚಂದದ ಹಾಡುಗಳನ್ನ ಕೇಳಿಸುವಂತಹ ಸಮಯ ಇದು. ತುಂಬಾ ಪ್ರೀತಿಸುವಂತಹ ಗೀತೆ ಹುಚ್ಚ ಟೂ ಚಿತ್ರದಿಂದ ನಿಮಗಾಗಿ ಕೇಳಿಸ್ತಾ ಇದ್ವಿ. ಶ್ರೇಯಾ ಘೋಷಾಲ್ ಅವರ ವಾಯ್ಸ್ನಲ್ಲಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅನೂಪ್ ಸಿಳಿನ್ ಅವರ ಸಂಗೀತ ಸಂಯೋಜನೆ. ಇದಾದ ನಂತರ ಹೂವಿಗೆ ತಂಗಾಳಿ ಬಾರವೇ ಅನ್ನುವಂಥ ಗೀತೆ ಕೂಡ ಇದೆ. ಚಂದ್ರೋದಯ ಚಿತ್ರದ ಹಾಡಿದು ಎಸ್ ಪಿ ಬಿ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಪ ಕೇಳ್ತಾ ಇದ್ದೀರಿ. ಸಮಯ 3:05 ಇದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ. ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕನೀಕ್ ಅಪ್ನಾಯೇ.

0: ಇದ್ದೀರಿ ಈಗ ಕೇಳಿ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ಪಿ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ನಾವು ಇವತ್ತು ಪ್ರತಿಯೊಂದನ್ನು ಕೂಡ ಮೊಬೈಲ್ನಲ್ಲೇ ಎಲ್ಲ ಮಾಹಿತಿ ಸಿಗಬೇಕು ಅಂತಂತೀವಿ. ನಮ್ಮ ಮುಷ್ಟಿನಲ್ಲಿ ಇವತ್ತು ಇಡೀ ಜಗತ್ತೇ ಇದೆ ಅಂತಂತ ಹೇಳಿ ಹೇಳ್ತೀವಿ. ಎಲ್ಲ ಮಾಹಿತಿಗಳು ಇಲ್ಲಿ ಸಿಗಬೇಕು, ಪ್ರತಿಯೊಂದು ಕೂಡ ಕೂತ್ಕೂತಲೇ ಮಾಡ್ಕೋಬೇಕು. ಸರ್ಕಾರದ ಎಲ್ಲ ಸೌಲಭ್ಯಗಳು ಕೂಡ ಇವತ್ತು ಮೊಬೈಲ್ನಲ್ಲಿ ಸಣ್ಣ ಸಣ್ಣ ಆ್ಯಪ್ಗಳ ಮೂಲಕವಾಗಿ ಸಿಗ್ತಾ ಇದೆ. ದಯಮಾಡಿ ಕಾನೂನಿನ ವಿಷಯದಲ್ಲಿ ನಾವು ಮಾಹಿತಿ ಪಡಿಬೇಕಂದ್ರೆ ಕೋರ್ಟಿನ ಕೇಸುಗಳಿರ್ತವೆ, ಅಥವಾ ಯಾವ ಕೇಸ್ ಎಲ್ಲಿವರೆಗೆ ಬಂತು ಅಂತ ಅನ್ನೋದು ಗೊತ್ತಿರಲ್ಲ, ಯಾರು ಯಾರ ವಿರುದ್ಧವಾಗಿ ಕಾನೂನು ಸಮರ ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗಲ್ಲ. ಒಂದು ಸಾರ್ವಜನಿಕ ಮಾಹಿತಿನೂ ಆಗಿರಬಹುದು. ಅದ್ರ ಬಗ್ಗೆ ಮಾಹಿತಿ ಪಡಿಬೇಕಂದ್ರೆ ಆನ್ಲೈನ್ ಮೂಲಕವಾಗಿ ಈ ಮಾಹಿತಿ ಪಡೀಲಿಕ್ಕೆ ಸಾಧ್ಯವಾ?
3: ಖಂಡಿತ ಸಾಧ್ಯ ಇದೆ. ಈಗ ನಾನು ಒಂದು ಕೇಸನ್ನು ಫೈಲ್ ಮಾಡಿದ್ದೀನಿ ಅಂದಾಗ ಆ ಕೇಸು ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಹೈಕೋರ್ಟ್ಲಾದ್ರೆ ಹೈಕೋರ್ಟಲ್ಲಿ ವೆಬ್ಸೈಟ್ ಇದೆ, ಸೊ ಆ ವೆಬ್ಸೈಟ್ ಮೂಲಕ ನಾವು ತಗೋಬೋದು. ಅದೇ ರೀತಿ ನಾವು ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟು ಈ ಕಡೆನಲ್ಲೆಲ್ಲ ಆದರೆ ಈ ಕೋರ್ಟ್ಸ್ ಆ್ಯಪ್ ಅಂತ ಇರುತ್ತೆ. ಈ ಕೋರ್ಟ್ಸ್ ಆ್ಯಪ್ಗೆ ನಾವು ಹೋದಾಗ ಅದನ್ನು ಅಂದರೆ ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನು ನಾವು ಡೌನ್ಲೋಡ್ ಮಾಡಿ ಈ ಕೋರ್ಟ್ಸ್ ಆ್ಯಪ್ನಲ್ಲಿ ನಾವು ನಮ್ಮ ಒಂದು ಕೇಸಿನ ಬಗ್ಗೆ ನಾವು ಅಲ್ಲಿ ಫೀಲ್ಡ್ ಮಾಡಿದಾಗ ಅದನ್ನು ನಾವು ಎಷ್ಟು ಯಾವ ರೀತಿ ಯಾವ ಒಂದು ಹಂತದಲ್ಲಿ ನಡೀತಾ ಇದೆ, ಈಗ ನೋಟಿಸ್ಗೆ ಹೋಗಿದೆಯಾ, ಎವಿಡೆನ್ಸ್ಗೆ ಹೋಗಿದೆಯಾ, ಆರ್ಗ್ಯುಮೆಂಟ್ಸ್ಗೆ ಹೋಗಿದೆಯಾ, ಇಲ್ಲ ಒಂದು ಐ ಎ ಹಾಕಿದಾರ, ಐ ಎನಲ್ಲಿ ಯಾವ ರೀತಿ ಆರ್ಡರ್ಸ್ ಆಗಿದೆ ಅನ್ನೋದನ್ನು ಸಹ ನಾವು ನೋಡ್ಬೋದು. ಈಗ ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅಂದ್ರೆ ಈಗ ಒಂದು ಎಂ ಸಿ ಪ್ರಕರಣದಲ್ಲಾದ್ರೆ ಅಲ್ಲಿ ಬಂದಿದ್ರು ಅನ್ನೋದ್ರ ಮಾತ್ರ ಇರುತ್ತೆ ಹೊರತು ಅದ್ರ ಮೇಲೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅದೇ ನಾವೊಂದು ಕ್ರಿಮಿನಲ್ ಕೋರ್ಟಲ್ಲಿ ಇಷ್ಟು ಜನ ಪ್ರೆಸೆಂಟ್ ಇದ್ರು, ಇಷ್ಟು ಜನ ಹಾಜರಿದ್ದು, ಈ ರೀತಿ ಮುಂದುವರಿಯುತ್ತಿರುತ್ತೆ, ಇಲ್ಲ ಇವರಿಗೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರುತ್ತೆ ಅನ್ನೋದ್ರ ಮಾಹಿತಿನ ಕ್ರಿಮಿನಲ್ ಪ್ರಕರಣದಲ್ಲಿ ನಾವು ನೋಡಬಹುದು.
2: ಕೆಲವು ಕೆಲವು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಬರಲ್ಲ ಅಂತ ಇರುತ್ತೆ, ಅವಾಗ ಏನ್ ಮಾಡ್ತಾರೆ ಮೇಡಮ್?
3: ಅಲ್ಲ, ಖಾಸಗಿ ಆದಂತಹ ಒಂದು ಮಾಹಿತಿಗಳನ್ನ ಮಾತ್ರ ಕೊಡ್ಲಿಕ್ಕೆ ಬರೋದಿಲ್ಲ ಈ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ. ಈಗ ಯಾಕೆಂದ್ರೆ ಏನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಈಗ ನನ್ನ ಒಂದು ಪೂರ್ಣ ಮಾಹಿತಿನ ನನ್ನ ಪರ್ಸನಲ್ ಮಾಹಿತಿನ ಕೊಡಿ ಅಂತ ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ಕೇಳಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ ಅದು ನನ್ನ ಪರ್ಸನಲ್, ಸೊ ನನ್ನ ಪರ್ಸನಲ್ ಆಗಿರೋದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ನಾನು ಬೇರೆ ಆಗಿದ್ರೆ ನಾವು ಅದನ್ನು ಕೊಡ್ಲೇಬೇಕಾಗತ್ತೆ. ಇದು ಯಾಕೆಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಅದು ಇದೆ, ವಿತ್ ಇನ್ 30 ಡೇಸ್ ಒಳಗಡೆ ಅವರು ಒಂದು ಅಪ್ಲಿಕೇಶನ್ ಬಂದಂತ ಸಮಯದಲ್ಲಿ ಕೊಡ್ಬೇಕಾಗಿದೆ,
2: ಮಾಹಿತಿ ಸಿಗುತ್ತೆ ಅಂತ. ಈಗ ನೇರವಾಗಿ ಕಾನೂನಿನ ಎಲ್ಲ ಪ್ರೊಸೀಡಿಂಗ್ಸು ಅಥವಾ ವಾದ ಯಾವಾಗಿದೆ, ದಿನಾಂಕ ಯಾವಾಗಿದೆ, ಮುಂದಿನ ಹಿಯರಿಂಗ್ ಯಾವಾಗಿದೆ, ಎಲ್ಲ ಇತ್ಯಾದಿ ಎಲ್ಲ ಮಾಹಿತಿಗಳು ಕೂಡ ಅಲ್ಲಿ ಸಿಗುತ್ತೆ ಅಂತ ಅಂದಂಗೆ ಆಯ್ತು. ಇವಾಗ ಇನ್ನೊಂದು ಏನಂದರೆ ಈಗ ಪಾಟಿ ಸವಾಲು ನಡೀತಿರ್ತದಲ್ಲ ಕೋರ್ಟಲ್ಲಿ ವಾದ ವಿವಾದಗಳು, ಅದು ಕೂಡ ನೇರ ಪ್ರಸಾರ ಆಗಬೇಕು ಅಂತಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂಥೇಳಿ ನಾವೆಲ್ಲ ಓದ್ತಿದ್ವಿ ಪೇಪರ್ನಲ್ಲಿ. ಹಾಗೆ ಮನೆಯಲ್ಲಿ ಕೂತ್ಕೊಂಡು ಕೋರ್ಟಲ್ಲಿ ನಡೀತಾ ಇರುವಂತಹ ವಾದ ವಿವಾದಗಳನ್ನು ಕೂಡ ಕೇಳುವಂತಹ ಕಾಲ ಇದೆಯಾ?
3: ಖಂಡಿತ, ಇದನ್ನ ನಮ್ಮ ಸಿಟಿ ಸಿವಿಲ್ ಕೋರ್ಟ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ. ಈಗ ನಾವು ಸಹ ನೋಡ್ತಾ ಇರೋ ಪ್ರಕಾರ ಹೈಕೋರ್ಟ್ನಲ್ಲಿ ಕೆಲವೊಂದು ವಾದಗಳು ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈಗಲೂ ನೋಡ್ತಾ ಇದ್ದೀವಿ, ಯೂಟ್ಯೂಬ್ ನಲ್ಲಿ ತೆಗೆದು ಸಹ ಅವತ್ತೊಂದು ದಿನದಿಂದ ಏನೇನಿದೆ ಅನ್ನೋದು ಸಹ ನಾವು ನೋಡಬಹುದು.
2: ಇದಂತೂ ನೋಡಬಹುದು. ಒಟ್ಟ ಆನ್ಲೈನ್ ಮೂಲಕವಾಗಿ ಪ್ರತಿಯೊಂದು ಕೂಡ ಪಾರದರ್ಶಕವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ ಕಾನೂನಿನ ವಿಷಯಗಳು ಕೂಡ ಹೊರತಾಗಿಲ್ಲ, ಎಲ್ಲವನ್ನು ಕೂಡ ತಿಳಿಸಲಿಕ್ಕೆ ಸಾಧ್ಯ ಇದೆ ಅಂತಲೂ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ತೆ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ.

0: ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಇಲ್ಲೊಂದು ವಿಷಯ ಇದೆ ಕೇಳಿ. ಭಾರತೀಯ ವಾಯುಪಡೆಯು ಭಾರತದ ಗೂರ್ಖಾ ನೇಪಾಳ ಪುರುಷ ಅಭ್ಯರ್ಥಿಗಳನ್ನು ಭಾರತೀಯ ವಾಯುಪಡೆಗೆ ಏರ್ಮ್ಯಾನ್ ಆಗಿ ಗ್ರೂಪ್ ವೈ ತಾಂತ್ರಿಕವಲ್ಲದ ವೈದ್ಯಕೀಯ ಸಹಾಯಕ ವೃತ್ತಿಗೆ ಸೇರೋದಕ್ಕೆ ನೇಮಕಾತಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದೆ. ಏರ್ಮ್ಯಾನ್ ಪ್ರವೇಶ 2/2027. ಆನ್ಲೈನ್ಗೆ ನೋಂದಣಿ ಮಾಡಿಕೊಳ್ಳೋದಕ್ಕೆ ಇರುವಂತಹ ದಿನಾಂಕಗಳು ಹೀಗಿದೆ: 6 ಜುಲೈ 2026 26 ಜುಲೈ 2026 ತನಕ. ಹಾಗೆ ಆನ್ಲೈನ್ ಪರೀಕ್ಷೆಯ ದಿನಾಂಕ 22 ಸೆಪ್ಟೆಂಬರ್ 2026 ಹಾಗೂ 23 ಸೆಪ್ಟೆಂಬರ್ 2026. ನೀವು ನೋಂದಣಿ ಮಾಡ್ಕೋಬೇಕು ಅಂತಂದರೆ ವೆಬ್ ಪೋರ್ಟಲ್ iifrecruitment.edsel.co.in ಲಾಗಾನ್ ಆಗಬೇಕು. ಶೈಕ್ಷಣಿಕ ಅರ್ಹತೆ, ಪ್ರವೇಶ ಮಟ್ಟದ ಅರ್ಹತೆ, ವೈದ್ಯಕೀಯ ಮಾನದಂಡಗಳು, ನಿಯಮಗಳು ಹಾಗೆ ಷರತ್ತುಗಳ ವಿವರವಾದ ಮಾಹಿತಿಗಾಗಿ ನೀವು iifrecruitment.edsel.co.inಗೆ ಲಾಗಾನ್ ಮಾಡಿ. ಭಾರತೀಯ ವಾಯುಪಡೆಯು ಭಾರತದ ಗೂರ್ಖಾ ನೇಪಾಳ ಪುರುಷ ಅಭ್ಯರ್ಥಿಗಳನ್ನು ವಾಯುಪಡೆಗೆ ಏರ್ಮ್ಯಾನ್ ಆಗಿ ಗ್ರೂಪ್ ವೈ ವೈದ್ಯಕೀಯ ಸಹಾಯಕ ವೃತ್ತಿಗೆ ಸೇರೋದಕ್ಕೆ ಈ ಒಂದು ನೇಮಕಾತಿ ಆದೇಶವನ್ನು ಹೊರಡಿಸಿದೆ. ಇದರ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂದರೆ ಹೇಳಿದಂತಹ ವೆಬ್ಸೈಟ್ಗೆ ಲಾಗಾನ್ ಆಗಿ ವಿಷಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಇದೀಗ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಪ್ರಶ್ನೆಗಳು ರೆಡಿಯಾಗಿದೆ, ಮತ್ತೆ ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಇರ್ತೀರಿ ಅಂತ ಗೊತ್ತು. ಮೊದಲ ಪ್ರಶ್ನೆ ಹೀಗಿದೆ, ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚಿತ್ರ ಯಾವುದು? ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈಮ ಕೇಳ್ತಾ ಇದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಎನ್ಆರ್ ಪ್ರಸಾದ್, ಬಿಂದು ಪ್ರಕಾಶ್, ಚಂದ್ರಪ್ಪ, ಬೂದಿಗೆರೆ ಮುರಳಿ, ಸುಬ್ರಹ್ಮಣ್ಯ, ಜಯನ್, ಸಿಎನ್ ಲಕ್ಷ್ಮಣ, ಪ್ರಸನ್ನಕುಮಾರ್, ಎನ್ಜಿ ಬಸವರಾಜ್, ದೇವಿ ಸಿಂಗ್, ಸುಭಾನ್ ಕೋರಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮತ್ತಷ್ಟು ಜನ ಸರಿ ಉತ್ತರ ಕಳಿಸಿದ್ದೀರಿ. ಆದರೆ ಮೊದಲಿಗೆ ಸರಿ ಉತ್ತರ ಕಳಿಸಿದ 10 ಜನರ ಹೆಸರನ್ನೇ ನಾವು ಹೇಳೋದ್ರಿಂದ ನಿಮ್ಮ ಹೆಸರನ್ನ ಹೇಳೋದಕ್ಕೆ ಆಗ್ತಿಲ್ಲ, ಖಂಡಿತ ಬೇಜಾರು ಮಾಡ್ಕೋಬೇಡಿ. ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕೆಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು ಅಂತ ಕೇಳಿದ್ದೆ. ಕ್ರಾಂತಿವೀರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅಂತ ಅನ್ಸುತ್ತೆ, ಪರಿಂದ ಅಂತ ಕಳಿಸಿದ್ರಿ. ಪರಿಂದ ಚಿತ್ರಕ್ಕೂ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಹೌದಾದ್ರೂ ಬೆಸ್ಟ್ ಆಕ್ಟರ್ ಕೆಟಗರಿಯಲ್ಲಿ ಸಿಕ್ಕಿದ್ದು ಕ್ರಾಂತಿವೀರ್ ಚಿತ್ರಕ್ಕಾಗಿ. ಹಾಗಾಗಿ ಕ್ರಾಂತಿವೀರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಮತ್ತಿನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ನಾನಾ ಪಟೇಕರ್ ಹಾಗೆಯೇ ಇರ್ಫಾನ್ ಖಾನ್ ಅವರಿಗೆ ಫಿಲಮ್ ಫೇರ್ ಪ್ರಶಸ್ತಿ ವಿಚಾರದಲ್ಲಿ ಒಂದು ಸಾಮ್ಯತೆ ಇದೆ. ಏನು ಅಂದರೆ, ಇವರಿಗೆ ಬೆಸ್ಟ್ ಆಕ್ಟರ್, ಹಾಗೆಯೇ ಸಪೋರ್ಟಿಂಗ್ ಆಕ್ಟರ್, ಹಾಗೆ ಬೆಸ್ಟ್ ವಿಲನ್, ಹೀಗೆ ಮೂರು ಕೆಟಗರಿಯಲ್ಲೂ ಕೂಡ ಫಿಲಮ್ ಫೇರ್ ಪ್ರಶಸ್ತಿಗಳು ಸಿಕ್ಕಿದೆ. ಆದರೆ ಈ ಒಂದು ಭಾಗ್ಯ ಬಹಳಷ್ಟು ಜನರಿಗೆ ಇರೋದಿಲ್ಲ. ತುಂಬ ಅಪರೂಪದ ಸಾಧನೆ ಇವರಿಬ್ಬರದ್ದು ಅಂತ ಹೇಳಬಹುದು. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ, ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಮತ್ತಿದೀಗ ಹೊಂಬಿಸಲಿನಲ್ಲಿ ಮುಂದಿನ ಪ್ರಶ್ನೆ ಹೇಗಿದೆ? 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್, 5 ಜನ ಚಿತ್ರಸಾಹಿತಿಗಳು, 5 ಸಿನಿಮಾಟೋಗ್ರಾಫರ್ಸ್, 5 ಕಲಾ ನಿರ್ದೇಶಕರು ಅಂದರೆ ಆರ್ಟ್ ಡೈರೆಕ್ಟರ್ಸ್, 5 ಸಂಭಾಷಣೆಕಾರರು, ಹೀಗೆ 5 ಜನರನ್ನು ಒಳಗೊಂಡಂತಹ ಮಲ್ಟಿ ಸ್ಟಾರರ್ ಮೂವಿ ಕನ್ನಡದಲ್ಲಿ ಒಂದು ಬಂದಿತ್ತು. ಭಾರಿ ಸದ್ದು ಮಾಡಿತು ಮತ್ತು ಯಶಸ್ವಿ ಚಿತ್ರ ಅಂತ ಹೇಳಬಹುದು. ಇವತ್ತಿಗೂ ಈ ಚಿತ್ರದ ಹಾಡುಗಳು FMನಲ್ಲಿ ಸದಾಕಾಲ ಪ್ಲೇ ಆಗ್ತಾ ಇರುತ್ತೆ. ಯಾವುದು ಈ ಕನ್ನಡ

ಚಿತ್ರ ಅಂತ ನೀವು ಗೆಸ್ ಮಾಡಿ ನಮಗೆ ತಿಳಿಸಿ. ತುಂಬ ಹಿಂದಿನ ಚಿತ್ರ ಏನಲ್ಲ, ಈಗ ಒಂದು 10 ವರ್ಷಗಳ ಒಳಗೇನೆ ಬಂದಿರುವಂಥ ಚಿತ್ರ ಅಂತ ಹೇಳಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಯಾವುದು ಈ ಕನ್ನಡ ಚಿತ್ರ? 5 ಜನರು ಪ್ರತಿಯೊಂದರಲ್ಲೂ ಕೂಡ, ಪ್ರತಿ ಕೆಟಗರಿಯಲ್ಲೂ ನಾ ಹೇಳಿದ್ದಲ್ಲ, ಆ ಎಲ್ಲ ಕೆಟಗರಿಯಲ್ಲೂ 5 ಜನರನ್ನು ಒಳಗೊಂಡಂತಹ ಕನ್ನಡದ ಚಿತ್ರ ಯಾವುದು?

AK-47 ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನೇತ್ರಾ, ರಘುನಾರಾಯಣ್, ಪದ್ಮಶ್ರೀ, ವಾಣಿಶ್ರೀ, ಜಾಫರ್, ನೋಬಲ್, ಹಾಗೆ ವೇದಾ ಶೆಟ್ಟಿ, ಚಂದ್ರಕಾಂತ್, ಪರಶುರಾಮ್, ಹಾಗೆ ತಿರುಕನ ಬಳಗ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್, 5 ಚಿತ್ರ ಸಾಹಿತಿಗಳು, 5 ಸಿನಿಮಾಟೋಗ್ರಫರ್ಸ್, 5 ಆರ್ಟ್ ಡೈರೆಕ್ಟರ್ಸ್, 5 ಸಂಭಾಷಣೆಕಾರರನ್ನ ಹೊಂದಿದ್ದಂತಹ ಚಿತ್ರ ಅನ್ನುವಂಥ ಹೆಗ್ಗಳಿಕೆಯೊಂದಿಗೆ ಬಂದಂತಹ ಕನ್ನಡದ ಮಲ್ಟಿ ಸ್ಟಾರರ್ ಮೂವಿ, ಇತ್ತೀಚೆಗೆ ಈ ಒಂದು 10 ವರ್ಷಗಳಿಂದ ಈಚೆಗೆ ಬಂದಂತಹ ಚಿತ್ರ ಅಂತ ಹೇಳಿದೆ. ಸರಿಯಾದಂತಹ ಉತ್ತರ ಚೌಕ ಆಗಿತ್ತು. ಚೌಕ ಚಿತ್ರಕ್ಕೆ ಎಲ್ಲವನ್ನು ಕೂಡ ಆರೋಪಿಸಿಕೊಂಡಿದ್ರು. ಹಾಗೆ ಈ ಚಿತ್ರ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಕೂಡ ಹೆಸರು ಮಾಡಿತು. ಚಿತ್ರರಂಗದ ಅನೇಕ ದಿಗ್ಗಜರು ಕಾಣಿಸ್ಕೊಂಡಿದ್ರು ಈ ಒಂದು ಸಿನಿಮಾದಲ್ಲಿ. ಮತ್ತೆ ಸಿನಿಮಾದ ಕಥಾ ಹಂದರವು ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ಸಶಕ್ತವಾದಂತಹ ನಿರೂಪಣೆ ಕೂಡ ಇತ್ತು. 3 ಗಂಟೆಗಳ ಕಾಲ ಇದ್ದಂತಹ ಸಿನಿಮಾನ ಎಲ್ಲೂ ಕೂಡ ಓಡಿಸದೆ, ಎಲ್ಲೂ ಕೂಡ ಮಿಸ್ ಮಾಡದೆ, ಮಧ್ಯದಲ್ಲಿ ಆಸಕ್ತಿ ಕಳೆದುಕೊಳ್ಳದ ಹಾಗೆ ನೋಡುವಂತೆ ತೆಗೆದಿದ್ರು ಸಿನಿಮಾನ. ನೀವು ಮಿಸ್ ಮಾಡದೆ ನೋಡೇ ಇರ್ತೀರಾ. ಮತ್ತಾಗಲೇ ಹೇಳಿದೆ, FM ನಲ್ಲಿ ಸದಾ ಕಾಲ ಹಾಡು ಕೇಳಿ ಬರ್ತಾನೆ ಇರುತ್ತೆ ಅಂತ. ಇಲ್ಲ ತುರ್ತಿನಲ್ಲಿ ಗಿಚ್ಚಿದ ಹಾಡು ಹಾಕ್ತಾ ಇರ್ತೀವಿ, ಇಲ್ಲ ಅಪ್ಪ ಐ ಲವ್ ಯು ಪ ಅನ್ನುವಂಥ ಹಾಡು ಹಾಕ್ತಾ ಇರ್ತೀವಿ. ಒಟ್ಟಿನಲ್ಲಿ ಈ ಸಿನಿಮಾದ ಹಾಡುಗಳು ಕೂಡ ಅಷ್ಟೇ ಜನಪ್ರಿಯ ಆಗಿತ್ತು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ? ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ? ನಮ್ಮ ಪ್ರಶ್ನೆ ಇದು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ ಅಂತ ಕೇಳಿದೆ. ಜುಲೈ 1 ಅನ್ನೋದು ಸರಿಯಾದಂತಹ ಉತ್ತರ. ಜಯಶ್ರೀ, ಸುನೀಲ್, ಸುಧಾಮೂರ್ತಿ, ಶ್ರೀನಾಥ್, ಸುಷ್ಮಾ ಕಾರ್ತಿ, ಗಜಾನ ಭಟ್, ಹೊನೂರು ಅಲಿ, ಹಾಗೆ ನಂದಿನಿ, ಪೂರ್ಣಿಮಾ, ಮಂಜುನಾಥ್, ಇಂದರ್ಗಿ, ರಾಜ್ಕುಮಾರ್ ಕಾತರ್ಕಿ, ಇಷ್ಟು ಜನರ ಉತ್ತರ ಬೇಗ ತಲುಪಿತು ಮತ್ತು ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಭಾಗ ಆಗೋಕೆ ಬಯಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಹಾಗೆ ಧನ್ಯವಾದಗಳು. ಪ್ರತಿದಿನ ಕೂಡ ಮಿಸ್ ಮಾಡದೆ 3:35 ಗಂಟೆಯ ತನಕ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಳಿಸಬಹುದು. ಮತ್ತು ಚಂದದ ಗೀತೆಗಳಂತೂ ಸದಾಕಾಲ ನಿಮ್ಮ ಜೊತೆಯಾಗಿ ಇರುತ್ತೆ. ಅಂದಹಾಗೆ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಕುರಿತಾಗಿ ಹೇಳಬೇಕು ಅಂತಂದರೆ ಎಷ್ಟೋ ಜನರ ಕನಸು ಸಿ ಎ ಆಗಬೇಕು ಅನ್ನೋದು, ಮತ್ತು ಸಿ ಎ ಆಗಬೇಕು ಅನ್ನುವಂತಹ ಕನಸಿನೊಂದಿಗೆ ಓದುವಂತಹ ಮಕ್ಕಳಿಗೆ ಪ್ರತಿ ದಿನವೂ ಕೂಡ ಒಂದು ಯಜ್ಞದ ಹಾಗೆ, ಒಂದು ಧ್ಯಾನದ ಹಾಗೆ, ಒಂದು ತಪಸ್ಸಿನ ಹಾಗೆ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಖಂಡಿತ ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಾಸ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುವಂತಹ ಎಕ್ಸಾಮ್ಗಳಲ್ಲಿ ಸಿ ಎ ಕೂಡ ಒಂದು. ಸಿ ಎ, ಸಿ ಎಂ ಎ, ಸಿ ಎಸ್ ಮೂರು ಮಾಡಿ ಟ್ರಿಪ್ಲಿಕೇಟ್ ಮಾಡಬೇಕು ಅನ್ನೋಂಥ ಆಸೆ ಕೆಲವರದಾದರೆ, ಇನ್ನು ಕೆಲವರದ್ದು ಅಟ್ಲೀಸ್ಟ್ ಸಿ ಎ ಆದರೂ ಮಾಡ್ಕೊಂಬಿಡಬೇಕು ಅಂತ. ಈಗೆಲ್ಲ ಕೂಡ ಇಂಟಿಗ್ರೇಟೆಡ್ ಕೋರ್ಸಸ್ ಬಂದಿದೆ, ಹಾಗಾಗಿ ಪಿ ಯು ಸಿ ಆದ ನಂತರವೇ ಜೊತೆ ಜೊತೆಗೆ ಸಿ ಎ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗುವಂಥವರ ಸಂಖ್ಯೆ ದೊಡ್ಡದಿದೆ. ಮತ್ತು ತುಂಬ ಸಣ್ಣ ವಯಸ್ಸಿಗೆ ಸಿ ಎ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿದಂತಹ ಜನರು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾರೆ. ಆದರೆ ಒಂದು ಸಮಯಕ್ಕೆ ಸಿ ಎ ಪಾಸ್ ಮಾಡಿದ್ದಾರೆ ಅಂತಂದರೆ ವಾವ್, ಕಣ್ಣಲ್ಲಿ ಎಂಥ ನಕ್ಷತ್ರ ಇರ್ತಿತ್ತು ಗೊತ್ತಾ ನೋಡಿದವರ ಕಣ್ಣಲ್ಲಿ. ಇರಲಿ, ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. 4:04:15 ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಕಾಲೇಜ್ ಡೇಸ್ ಮತ್ತು ಸ್ಕೂಲ್ ಡೇಸ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡುವಂತಹ ಸ್ಪೋರ್ಟ್ಸ್ ಇರಬಹುದು, ಕಲಿಯುವಂತಹ ಯೋಗ, ಡಾನ್ಸ್ ಅಥವಾ ಜಿಮ್ ಟ್ರೈನಿಂಗ್, ಈ ಥರದ್ದು ಏನನ್ನು ಮಾಡ್ತೀವಿ ಅದು ನಮಗೆ ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಪ್ರೊಫೆಷನಲ್ ಲೈಫ್ನಲ್ಲೂ ಕೂಡ ಎಷ್ಟೋ ಅನುಕೂಲ ಮಾಡಿಕೊಟ್ಟಿರುತ್ತೆ. ಮತ್ತು ಎಷ್ಟೋ ಸಲ ಇದನ್ನೆಲ್ಲ ಕೂಡ ಜೊತೆ ಜೊತೆಗೆ ತೆಗೆದುಕೊಂಡು ಹೋಗೋದ್ರಿಂದ ಬರೀ ಫಿಸಿಕಲ್ ಸ್ಟ್ಯಾಮಿನಾ ಮಾತ್ರ ಅಲ್ಲ, ಮೆಂಟಲ್ ಸ್ಟ್ಯಾಮಿನಾ ಕೂಡ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಅನುಭವಕ್ಕೆ ಕೂಡ ಬಂದಿರಬಹುದು. ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದು ನಿಮ್ಮ ಬಾಲ್ಯದಲ್ಲಿ ಇರಬಹುದು ಅಥವಾ ತಾರುಣ್ಯದ ದಿನಗಳಲ್ಲಿ ಇರಬಹುದು, ನೀವು ಕಲಿತಂತಹ ಕ್ರೀಡೆ, ಹಾಗೆ ನೀವು ಮಾಡ್ತಾ ಇದ್ದಂಥ ವ್ಯಾಯಾಮ, ಯೋಗ, ಧ್ಯಾನ ಇತ್ಯಾದಿಗಳು ಹೇಗೆ ನಿಮ್ಮ ಬದುಕಿಗೆ ಅನುಕೂಲ ಆಗಿದೆ ಅಂತ, ಅದು ನಿಮ್ಮ ಓದಿಗೆ ಇರಬಹುದು ಅಥವಾ ನಿಮ್ಮ ಉದ್ಯೋಗದ ವಾತಾವರಣದಲ್ಲೇ ಇರಬಹುದು, ಅಲ್ಲಿಂದ ಕಲಿತಂತಹ ಯಾವ ಪಾಠ ಇವತ್ತಿಗೂ ನಿಮ್ಮ ಜೊತೆಯಾಗಿ ನಿಂತಿದೆ ಅಂತ ನಿಮ್ಮ ಮೆಸೇಜ್ಗಳಿಗಾಗಿ ಕಾಯ್ತಾ ಇರ್ತೀವಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

4:14 ಈ ಹೊತ್ತಿನಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂದರೆ ನೆಲೆ ಪ್ರಸಾದ್ ಅವರು. ಇವರು ಹೇಳ್ತಿದ್ದಾರೆ, ನಾನು 1993 ತನಕ ನ್ಯಾಷನಲ್ ಲೆವೆಲ್ ಅಥ್ಲೆಟ್ ಆಗಿದ್ದೆ. ಇದು ನನ್ನ ಬದುಕಿಗೆ ಬೇಕಾದಂತಹ ಶಿಸ್ತನ್ನು ಕೊಟ್ಟಿದೆ. ಪ್ರತಿ ದಿನ ಪ್ರತಿ ಕ್ಷಣ ನಾನು ಶಿಸ್ತಿನಿಂದಲೇ ಬದುಕಿದ್ದೀನಿ. ಅದಕ್ಕೆ ಕಾರಣ ನಾನು ರೂಢಿಸಿಕೊಂಡು ಬಂದಂತಹ ಕ್ರೀಡೆ ಅಂತ ಹೇಳಿದ್ದಾರೆ. ಹಾಗೆಯೇ ಡೇವಿಡ್ ಅವರು ಮುನ್ರಾಬಾದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನಗೆ ನನ್ನ ಬಾಲ್ಯದಿಂದಲೂ ಇಷ್ಟವಾದಂತಹ ಗೇಮ್ ಅಂದರೆ ಸ್ವಿಮ್ಮಿಂಗು, ಹಾಗೆಯೇ ಸೈಕ್ಲಿಂಗು. ಅದನ್ನು ಇವತ್ತಿಗೂ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡಿಕೊಂಡೇ ಬಂದಿದ್ದೀನಿ. ಮತ್ತು ಇದು ನನಗೆ ಕೊಟ್ಟಿರೋಂಥ ಫಿಟ್ನೆಸ್, ಆರೋಗ್ಯ, ಇದೇ ನನ್ನ ಬದುಕಿನ ಗುಟ್ಟು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜನಗರದಿಂದ ಮೆಸೇಜ್ ಮಾಡಿ ಹೇಳಿದ್ದಾರೆ, ನನಗೆ ಯಾವತ್ತಿಗೂ ಕ್ರಿಕೆಟ್ ಮತ್ತು ಚೆಸ್ ತುಂಬಾ ಇಷ್ಟ ಆಗ್ತಾ ಇತ್ತು. ಸ್ಕೂಲ್ ಹಾಗೆ ಇಂಜಿನಿಯರಿಂಗ್ ಡೇಸ್ನಲ್ಲಿ ಇವೆರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇದು ಮುಖ್ಯವಾಗಿ ನನಗೆ ಯಾವುದಾದ್ರೂ ವಿಷಯದ ಮೇಲೆ ಗಮನ ವಹಿಸೋಕೆ, ಹಾಗೆ ಚಿಂತನಾ ಒಂದು ಶಕ್ತಿಗೆ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮೆಮೊರಿಗೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಯಾವತ್ತೂ ನನ್ನ ಎಕ್ಸಾಮ್ಸ್ನಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ, ಮತ್ತು ಮ್ಯಾಥ್ಸ್ನಲ್ಲಿ ಟಾಪರ್ ಆಗಿದೆ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಕೇಳಿ ಖುಷಿಯಾಯಿತು. ಇದೇ ರೀತಿ ಕ್ರೀಡೆಯ ಜೊತೆ ಜೊತೆಗೆ ನಿಮಗೆ ಇರುವಂತಹ ಒಳ್ಳೆಯ ಸಂಬಂಧದ ಕುರಿತು ಇವತ್ತು ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಹೇಗೆ ನೀವು ಬಾಲ್ಯದಲ್ಲಿ ಮತ್ತು ತಾರುಣ್ಯದ ದಿನಗಳಲ್ಲಿ ರೂಢಿಸಿಕೊಂಡು ಬಂದಂತಹ ಕ್ರೀಡೆಗಳು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದೆ, ಮತ್ತು ಅದು ಹೇಗೆ ನಿಮಗೆ

ಬದುಕಿನ ಬೇರೆಲ್ಲ ಕಷ್ಟಗಳನ್ನು ಬೇರೆಲ್ಲ ತೊಂದರೆಗಳನ್ನು ಕೂಡ ನೀಗೋಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೊಟ್ಟಿದೆ ಅಂತ ನಮಗೆ ಮೆಸೇಜ್ ಮಾಡಿ. ಯಾಕೆಂದರೆ ದೀಪಿಕಾ ಪಡುಕೋಣೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು, ಅವರು ಡಿಪ್ರೆಷನ್ನಿಂದ ಆಚೆ ಬಂದು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ದೇನು ಅಂದರೆ, ನಾನು ಮುಖ್ಯವಾಗಿ ಒಬ್ಬ ಪ್ಲೇಯರ್, ನಾನು ಬ್ಯಾಡ್ಮಿಂಟನ್ ಆಡ್ತಿದ್ದೆ ಮತ್ತು ನನಗೆ ಡಿಪ್ರೆಷನ್ನಿಂದ ಆಚೆ ಬರೋದಕ್ಕೆ ಬೇಕಾದಂಥ ಮನೋಸ್ಥೈರ್ಯವನ್ನು ಕೊಟ್ಟಿದ್ದು ಕ್ರೀಡೆ. ನಾನು ಆಡ್ತಾ ಇದ್ದಂಥ ಆಟವೇ ನನಗೆ ಆ ಆಟಗಾರನ ಹುರುಪು, ಆಟಗಾರನ ಒಂದು ಮನಸ್ಥಿತಿ ಇರುತ್ತಲ್ಲ, ಅದರಿಂದಲೇ ನನಗೆ ಇವತ್ತು ಬದುಕಿನಲ್ಲಿ ಈ ಒಂದು ಕಷ್ಟದಿಂದ ಮೇಲೇರುವಂತಹ ಶಕ್ತಿಯನ್ನು ಕೊಡ್ತು ಅಂತ ಹೇಳಿ ಹೇಳಿದರು ದೀಪಿಕಾ ಪಡುಕೋಣೆ. ಹಾಗೆ ನಿಮಗೂ ಕೂಡ ಅನಿಸಿದ್ದಿರಬಹುದು, ನೀವು ರೂಢಿಸಿಕೊಂಡು ಬಂದಂತಹ ಕ್ರೀಡೆ, ಫಿಸಿಕಲ್ ಫಿಟ್ನೆಸ್ಗಾಗಿ ಮಾಡಿಕೊಂಡು ಬರ್ತಿದ್ದಂತಹ ಯೋಗ, ಧ್ಯಾನ ಅಥವಾ ಜಿಮ್ ಇರಬಹುದು, ಬೇರೆ ಬೇರೆ ಎಕ್ಸಸೈಸಸ್ ಇರಬಹುದು, ಅದು ಹೇಗೆ ನಿಮ್ಮ ಒಟ್ಟಾರೆ ಬದುಕಿಗೆ ಸಹಾಯಕವಾಗಿದೆ, ಪೂರಕವಾಗಿದೆ ಅಂತ ಮೆಸೇಜ್ ಮಾಡಿ ಆಯ್ತಾ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. ಶಾನ್ ಅವರು ಹೇಳಿದ್ದಾರೆ, ನನಗೆ ಸ್ಕೂಲ್ ಡೇಸಿಂದ ಕೂಡ ಕಬಡ್ಡಿ ಅಂದರೆ ತುಂಬಾ ಇಷ್ಟ, ಆ ಒಂದು ಆಟ ನನ್ನ ಬದುಕಿಗೆ ಬೇಕಾದಷ್ಟು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಎಚ್ ಎಲ್ ಬಸವರಾಜ್ ಅವರು ಹೇಳ್ತಿದ್ದಾರೆ, ನಾನು ಕ್ರೀಡೆಯಲ್ಲೇ ಹೆಚ್ಚೇನು ತೊಡಗಿಸ್ಕೊಳ್ತಾ ಇರಲಿಲ್ಲ, ಆದರೆ ನನ್ನ ಹೈಸ್ಕೂಲ್ ದಿನಗಳಿಂದಲೇ ನನಗೆ ವೇದಿಕೆಯ ಮೇಲೇರಿ ಮಾತಾಡುವಂತಹ ಹುಮ್ಮಸ್ಸಿತ್ತು. ಆ ಒಂದು ಶಕ್ತಿ ಯನ್ನು ಬಳಸಿಕೊಂಡು ನಾನು ಎಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ನಮ್ಮ ಊರಿನ ಜಾತ್ರಾ ಮಹೋತ್ಸವ ಇರಲಿ, ಪ್ರತಿಯೊಂದು ಕಡೆಯೂ ಕೂಡ ಹೋಗಿ ಮಾತಾಡ್ತೀನಿ. ಮತ್ತು ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತಂದರೆ ನನ್ನ ಜೊತೆಗಾರರು ನನಗೆ ಒತ್ತಾಯ ಮಾಡ್ತಾರೆ, ಪ್ರತಿ ಕಾರ್ಯಕ್ರಮದಲ್ಲೂ ನಿನ್ನದೊಂದು ಮಾತು ಇರಲೇಬೇಕು ಅಂತ ಹೇಳಿ ಮಾತಾಡಿಸ್ತಾರೆ. ಹಾಗೆ ಸಣ್ಣ ವಯಸ್ಸಿನಲ್ಲಿ ಮಾತಿನ ಕಲೆಯನ್ನು ಒಲಿಸಿಕೊಂಡಿದ್ದು ನನಗೆ ಇವತ್ತಿನ ತನಕ ಸ್ಟೇಜ್ ಹತ್ತುವಂತಹ ಧೈರ್ಯವನ್ನು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಜೀವನವನ್ನೇ ಒಂದು ಕ್ರೀಡೆ ಅಂತ ತಿಳಿದು ಜೀವಿಸಬೇಕು, ಸೋಲು ಗೆಲುವು ಕ್ರೀಡೆಯಲ್ಲಿ, ನೋವು ನಲಿವು ಜೀವನದಲ್ಲಿ ಅಂತ ತಿಳಿದ್ರೆ ಬದುಕು ಸುಂದರ ಅಂತ ಹೇಳಿ ತುಂಬ ಅದ್ಭುತವಾಗಿ ಮೂರೇ ಮೂರು ಸಾಲಿನಲ್ಲಿ ಬದುಕಿನ ಸತ್ಯ ಹೇಳಿದ್ದಾರೆ. ಚಂದ್ರಶೇಖರ ಅವರು ಕುಮಾರ ಪಾರ್ಕ್ನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯ ಹಾಗೆ ತಾರುಣ್ಯದ ದಿನಗಳಲ್ಲಿ ರೂಢಿಸಿಕೊಂಡು ಬಂದಂತಹ ಒಳ್ಳೆಯ ಅಭ್ಯಾಸಗಳು, ವ್ಯಾಯಾಮ, ಯೋಗ, ಹಾಗೆ ಜಿಮ್ ಇರಬಹುದು, ಅಥವಾ ನೀವು ಆಡ್ತಿದ್ದಂಥ ಆಟಗಳು ಹೇಗೆ ನಿಮ್ಮ ಬದುಕಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ, ಅದರಲ್ಲೂ ಕೂಡ ನಿಮ್ಮ ಅಕಾಡೆಮಿಕ್ಸ್ ಇರಬಹುದು, ಓದು ಇರಬಹುದು, ಹಾಗೆಯೇ ನಿಮ್ಮ ಔದ್ಯೋಗಿಕ ಬದುಕು ಇರಬಹುದು, ಇವೆರಡಕ್ಕೂ ಕೂಡ ಯಾವ ರೀತಿ ಕ್ರೀಡೆ ಅನ್ನೋದು ಒಲಿದು ಬಂದಿದೆ, ಕ್ರೀಡೆ ಅನ್ನೋದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿ. ಯಾಕೆಂದರೆ ನಾವು ಸ್ಕೂಲ್ ಡೇಸಲ್ಲಿದ್ದಾಗ, ಕಾಲೇಜ್ ಡೇಸಲ್ಲಿದ್ದಾಗ ನೋಡ್ತಾ ಇದ್ದಿದ್ದು ಏನು ಅಂದರೆ, ಯಾರೆಲ್ಲ ಕೂಡ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಇರ್ತಾರೆ ಅವರು ಓದಿನ ಬಗ್ಗೆ ಹೆಚ್ಚೇನೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಆದರೆ ಅವರು ತುಂಬ ಕಡಿಮೆ ಅವಧಿಯಲ್ಲಿ ಓದಿದ್ರು ಕೂಡ 70-80% ತೊಗೊಳೋದು ಖಂಡಿತ ಅವ್ರಿಗೆ ಕಷ್ಟ ಆಗ್ತಾ ಇರಲಿಲ್ಲ. ಮತ್ತು ಸಾಧಾರಣವಾಗಿ ಅವ್ರು ಯಾವಾಗಲೂ ಕಾಮ್ ಆಗಿ ಕಾಣಿಸ್ತಾ ಇದ್ರು, ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ರು, ಹಾಗೆ ಯಾವುದೇ ಒಂದು ಕೆಲಸ ಬಂದರೂ ಕೂಡ ಹಿಂದೆಟ್ಟು ಹಾಕ್ತಾ ಇರಲಿಲ್ಲ, ಮೈಗಳ್ತನ ಮಾಡ್ತಿರ್ಲಿಲ್ಲ, ಮುನ್ನುಗ್ಗಿ ಕೆಲಸವನ್ನು ಮಾಡ್ತಿದ್ರು. ಹಾಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಬೇಕಾದಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇರ್ತಿತ್ತು, ಯಾರೆಲ್ಲ ಸ್ಪೋರ್ಟ್ಸ್ನಲ್ಲಿ ಆ್ಯಕ್ಟಿವ್ ಇರ್ತಾರೆ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇತ್ತು. ಮತ್ತು ಎಕ್ಸಾಮ್ ಟೆಸ್ಟು ಅಂತ ಹೇಳಿ ಮಿಕ್ಕದವರೆಲ್ಲ ಸದಾ ಕಾಲ ಓದ್ತಾ ಇದ್ದವರು ಟೆನ್ಷನ್ ತೊಗೊಂಡ್ರೆ ಇವರು ಕೇರ್ ಫ್ರೀಯಾಗಿ, ಆರಾಮಾಗಿ, ನಿರಾಳವಾಗಿ ಇರ್ತಾ ಇದ್ರು. ಮತ್ತು ಸಿಂಪಲಾಗಿ ಓದ್ಕೊಂಡು ಬಂದರೂ ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ನ ಫೇಸ್ ಮಾಡ್ತಾ ಇರ್ತಿದ್ರು. ಅಂದರೆ ಬದುಕಿಗೆ ಬೇಕಾದಂತಹ ಒಂದು ಸಮಚಿತ್ತ, ಶಾಂತತೆ, ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ, ಯಾವುದೇ ಕೆಲಸವನ್ನು ಕೂಡ ನಾನು ಮಾಡಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸ, ಹಾಗೆ ಅವರ ದೈಹಿಕ ಬಲದ ಬಗ್ಗೆ ಅವ್ರಿಗಿರ್ತಾ ಇದ್ದಂತಹ ಒಂದು ಹೆಮ್ಮೆ, ನಂಬಿಕೆ ಇವೆಲ್ಲ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಕ್ರೀಡೆ ಕೊಟ್ಟಿರೋದು ಏನು, ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವಾಸ್ತು ಪ್ರಕಾರ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ವಿಜಯ ಪ್ರಕಾಶ್ ಅವರು ವಯಸ್ಸಲಿತ್ತು ಈ ಹಾಡು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ನಿಮ್ಮದಾಯಿತು. ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ತುಂಬಾ ಜನ ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶ ಕಳಿಸ್ತಾ ಇದ್ದೀರಿ, ಖುಷಿಯಾಯಿತು. ಗಂಗಾವತಿಯಿಂದ ಎಂ ಪರಶುರಾಮ ಪ್ರಿಯ ಅವರು ಹೇಳ್ತಾ ಇದ್ದಾರೆ, ಬುದ್ಧಿವಂತಿಕೆ ಮತ್ತು ತಂತ್ರಗಾರಿಕೆಯ ಆಟ ಚೆಸ್ ನನಗೆ ತುಂಬಾನೇ ಇಷ್ಟ ಆಯಿತು. ಕಾಲೇಜು ಅಭ್ಯಾಸ ಮಾಡಬೇಕಾದ್ರೆ ಈ ಆಟದಲ್ಲಿ ನನಗೆ ಸದಾ ಕಟ್ಟಿಟ್ಟ ಬುತ್ತಿ ಗೆಲುವು ಅನ್ನೋದು. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನನಗೆ ಪ್ರಶಸ್ತಿ ಬಂದಿತ್ತು. ನಾನು ಪತ್ರಕರ್ತನಾಗೋಕೆ ಆಟ ಸಹಾಯಕವಾಗಿದೆ. ಒತ್ತಡ ಹೇಗೆ ನಿವಾರಿಸಿಕೊಂಡು ಮುಂದೆ ಸಾಗಬೇಕು ಅನ್ನೋದನ್ನ ಆಟದಿಂದ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಪುಷ್ಪ ಶಾನುಭೋಗರ್ ಹೇಳ್ತಿದ್ದಾರೆ, ಇವತ್ತಿನ ಎಲ್ಲ ಹಾಡುಗಳು ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ನಾನು ಓದ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಕೂಡ ಕ್ರೀಡೆನಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅದರಲ್ಲೂ ಕೂಡ ರನ್ನಿಂಗ್, ಥ್ರೋಬಾಲ್, ವಾಲಿಬಾಲ್, ಖೋಖೋ ಮತ್ತು ಕಾಲೇಜ್ ಡೇಸ್ನಲ್ಲಿ NCC ಕೂಡ ಮಾಡಿದೆ. ಅಲ್ಲಿ ಕೂಡ ತುಂಬಾನೇ ಆಕ್ಟಿವಿಟೀಸ್ ಇರ್ತಾ ಇತ್ತು. ನನ್ನ ಮಕ್ಕಳಿಗೂ ಅಷ್ಟೇ ಸೈಕ್ಲಿಂಗು, ಸ್ಕಿಪ್ಪಿಂಗು, ರನ್ನಿಂಗು, ಹೈ ಜಂಪು ಪ್ರತಿಯೊಂದನ್ನು ಕೂಡ ಮಾಡಿಸ್ತೀನಿ. ಓದಿಗಿಂತ ಈ ರೀತಿ ದೈಹಿಕ ಚಟುವಟಿಕೆಗಳು ನಮ್ಮನ್ನು ಕ್ರಿಯಾಶೀಲವಾಗಿ ಇಡತ್ತೆ, ಚುರುಕಾಗಿ ಇಡತ್ತೆ ಅಂತ ಹೇಳ್ತಿದ್ದಾರೆ. ಕಡಿಮೆ ಓದಿದ್ರೂ ಚೆನ್ನಾಗಿ ಓದ್ತಿದ್ದೆ ನಾನು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದು ತುಂಬ ಮುಖ್ಯವಾಗಿ ನೆನಪಿಟ್ಕೋಬೇಕು ಪ್ರತಿಯೊಬ್ಬ ಪೇರೆಂಟ್ಸು ಕೂಡ. ಎಷ್ಟೋ ಸಲ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಪರ್ಸ್ಯೂ ಮಾಡ್ತಾ ಇರುವಂಥ ಮಕ್ಕಳಿಗೆ ಇವಾಗ 10th ಬಂತು, PU ಬಂತು, ಮತ್ತೊಂದು ಬಂತು ಅಂತ ಹೇಳಿ ಆ ಕ್ರೀಡೆಯಿಂದ ಪೂರ್ತಿಯಾಗಿ ಅವ್ರನ್ನ ವಿಮುಖಗೊಳಿಸಿ ಓದಿನ ಕಡೆ ಹಚ್ಚೋದನ್ನು ನಾವು ಎಷ್ಟೋ ಕಡೆ ನೋಡ್ತಾ ಇರ್ತೀವಿ. ಆದರೆ ಅವರಿಗೆ ಕ್ರೀಡೆಯಲ್ಲೇ ಸಾಧನೆ ಮಾಡೋದು ಆಸಕ್ತಿ ಇದ್ರೆ, ಅದಕ್ಕೆ ಬೇಕಾದಂತಹ ಸಹಕಾರವನ್ನು ಮನೆಯಲ್ಲಿ ಕೊಟ್ಟರೆ ಖಂಡಿತ ಅಲ್ಲೂ ಕೂಡ ಬೇಕಾದಷ್ಟು ಅಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಅವಕಾಶಗಳಿಗೆ ಯಾವತ್ತೂ ಕೂಡ ಕೊನೆ ಇರೋದಿಲ್ಲ. ಆದರೆ ನಾವೇ ತುಂಬ ಸಣ್ಣದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಓದಿದ್ರೆ ಅಷ್ಟೇ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಆದರೆ ಸುತ್ತಮುತ್ತ ಕಣ್ಬಿಟ್ಟು ನೋಡಿದ್ರೆ ಬರೀ ಓದು ಮಾತ್ರ ಅಲ್ಲ, ಕ್ರೀಡೆಯಿಂದ, ಕಲೆಯಿಂದ, ಸಾಹಿತ್ಯದಿಂದ, ಸಂಗೀತದಿಂದ ಬದುಕು ಕಟ್ಟಿಕೊಂಡಂಥ ಹಲವಾರು ಸಾಧಕರು ನಮ್ಮ ಸುತ್ತಮುತ್ತ ನಮಗೆ ಕಾಣಿಸ್ತಾ ಹೋಗ್ತಾರೆ. ಹಾಗೆಯೇ ಗೀತಾ ಜೋಶಿ ಕಲಬುರ್ಗಿಯಿಂದ ಹೇಳ್ತಿದ್ದಾರೆ, ನಾನು ಚಿಕ್ಕಂದಿನಿಂದ ಆಟ ಆಡ್ತಾ ಇದ್ದಿದ್ದು ಒಂದು ಖೋಖೋ ಮತ್ತು ಇನ್ನೊಂದು ವಾಲಿಬಾಲು. ಖೋಖೋ ಮೇಲೆ ಆಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯಿತು, ಆದರೆ ವಾಲಿಬಾಲ್ ಮಾತ್ರ ಕೊನೆಯ ತನಕ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಾಲೇಜ್ ಡೇಸಲ್ಲಂತೂ ನಮ್ಮ ಟೀಮ್ ಯಾವಾಗಲೂ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇತ್ತು. ಇವತ್ತಿಗೂ ಕೂಡ ಮಕ್ಕಳಿಗಾದರೂ ಕ್ರೀಡೆನಲ್ಲಿ ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಾನು ಆಸೆ ಪಟ್ಟು ಅವ್ರಿಗೆ ಎಲ್ಲನೂ ಕಲಿಸ್ತೀನಿ. ಹಾಗೆ ನನ್ನ ಚಿಕ್ಕ ಮಗಳು ಕರಾಟೆ ಬ್ಲ್ಯಾಕ್ ಬೆಲ್ಟಲ್ಲಿ 4 ಸಲ ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾಳೆ. ನನ್ನ ಯಶಸ್ಸನ್ನು ಆಕೆಯಲ್ಲಿ ಕಾಣ್ತಾ ಇದ್ದೀನಿ, ಖುಷಿಯಾಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಗೀತಾ ಜೋಶಿ. ಹಾಗೆ ಮಂಜುನಾಥ್ ಇಂದರ್ಗಿ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಶಾಲಾ ದಿನಗಳಲ್ಲಿ ಕಬಡ್ಡಿ ಮತ್ತು ಕ್ರಿಕೆಟ್ ಅಂದರೆ ನನಗೆ ತುಂಬಾ ಅಚ್ಚುಮೆಚ್ಚಾಗಿತ್ತು. ಆವತ್ತು ಆಡಿದ ಆಟ, ಮಾಡಿದ ಊಟ ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಇರುವ ಹಾಗೆ ಇಟ್ಟಿದೆ ನಮಗೆ. ಜೀವನದ ಒತ್ತಡದ ಸಂದರ್ಭದಲ್ಲೂ ಕೂಡ ನಾವು ಸಮಚಿತ್ತವನ್ನು ಕಾಯ್ದುಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಅವಾಗೆಲ್ಲ ಆಟ ಆಡೋಕ್ಕೆ ಹೋದರೆ ಮನೆಯಲ್ಲಿ ಬೈತಾ ಇದ್ರು, ಆದರೆ ಇವತ್ತಿಗೆ ಮಕ್ಕಳಿಗೆ ಆಟ ಆಡಿ ಅಂತ ನಾವೇ ಹೇಳಬೇಕಾಗಿದೆ. ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. 80-90 ದಶಕದಲ್ಲಿ ಬಾಲ್ಯವನ್ನು ಅನುಭವಿಸಿದವರೇ ನಿಜಕ್ಕೂ ಪುಣ್ಯವಂತರು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆ ಸ್ಮರಣಿತಾ ಮತ್ತು ಶ್ರೀರಕ್ಷಾ ಅವರು ಎಳ್ಕರೆಯಿಂದ ಸಂದೇಶ ಕಳಿಸಿ, ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು, ಜಾಸ್ತಿ ಆಟ, ಕಮ್ಮಿ ಓದು. ಗೋಲಿ, ಚಿನ್ನಿದಾಂಡು, ಗಾಳಿಪಟ ಎಲ್ಲವನ್ನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಎಕ್ಸಾಮ್ ಟೆನ್ಷನ್ ಏನೂ ಇರಲಿಲ್ಲ, ಆರಾಮಾಗಿ ಆಟ ಆಡ್ತಿರೋದಷ್ಟೇ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನೀವು ಎಷ್ಟು ಹೊತ್ತು ಹೇಳಿದಂಥ ಮಾತುಗಳೆಲ್ಲ ಕೂಡ ನಿಜ. ನಾನು 1999 10th ಬ್ಯಾಚ್ ಗೌರ್ಮೆಂಟ್ ಸ್ಕೂಲ್ ಬನ್ನಪ್ಪ ಪಾಠಶಾಲೆ ಮೈಸೂರು ಬ್ಯಾಂಕ್ ವೃತ್ತ ಬೆಂಗಳೂರಿನವರು. 25th ಆನಿವರ್ಸರಿ ಕೂಡ ಮಾಡಿದ್ವಿ, ನಮ್ಮೆಲ್ಲ ಸ್ನೇಹಿತರು ಸಹಕಾರ ಕೊಟ್ಟಿದ್ರು. ಹಾಗೆ ಇವತ್ತಿಗೂ ಕೂಡ ನಮ್ಮ ಟೀಚರ್ನ, ಸ್ನೇಹಿತರನ್ನ ಹುಡುಕಿ ಭೇಟಿ ಆಗ್ತೀವಿ ನಾವು. ಆವಾಗ ಆಡಿದಂಥ ಆಟಗಳು ಬದುಕಿನ ರಸಕ್ಷಣಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನೀವು ಕೂಡ ಕ್ರೀಡೆಯೊಂದಿಗಿನ ನಿಮ್ಮ ನೆನಪುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಅರೆ ಬಾಲ್ಯದಲ್ಲಿ ಆಟಗಳು ಕಬಡ್ಡಿ, ಮರಕೋತಿ, ಲಗೋರಿ, ಬುಗುರಿ ಆಟ, ಗೋಲಿ ಆಟ ಅಚ್ಚುಮೆಚ್ಚಿನ ಆಟಗಳಾಗಿತ್ತು. ಮತ್ತೆ ಎಲ್ಲದಕ್ಕಿಂತ ತುಂಬಾನೇ ಇಷ್ಟ ಆಗ್ತಾ ಇದ್ದಿದ್ದು ಸೈಕಲ್ ರೇಸ್. ಎಲ್ಲವೂ ಕೂಡ ಬಾಲ್ಯದಲ್ಲಿ ಆಟ ಆಡಿದಂತಹ ನೆನಪುಗಳು ಹಾಗೆ ಮನಸ್ಸಿನಲ್ಲಿ ಇದೆ. ಅದನ್ನೆಲ್ಲ ಕೂಡ ನೆನಪು ಮಾಡಿಕೊಟ್ರಿ, ಥ್ಯಾಂಕ್ ಯು ಅಂತಿದ್ದಾರೆ ವಿಶ್ವನಾಥ ಅವರು. ಹಾಗೆಯೇ ಶಾಂತಾ ಸಂತೋಷ್ ಅವರು ಹೇಳ್ತಿದ್ದಾರೆ, ಇಳಕಲ್ಲಿಂದ ಅವಾಗೆಲ್ಲ ಆಟ ಆಡಿದ್ದೆ ಇವತ್ತು ದೈಹಿಕವಾಗಿ ನಾವು ಸದೃಢವಾಗಿ ಇರೋದಕ್ಕೆ ಕಾರಣ ಅಂತ ಹೇಳಿ ರಮಾಮಣಿ ಅಜ್ಞಾವರ ಸುಳ್ಯ ತಾಲೂಕಿಂದ ಹೇಳ್ತಿದ್ದಾರೆ. ನಾವು ಸಣ್ಣ ವಯಸ್ಸಿನ ಹುಡುಗಿಯರೆಲ್ಲ ಸೇರಿಕೊಂಡು ಆಟ ಆಡ್ತಿದ್ವಿ, ಅದಲ್ಲದೆ ಶಾಲೆಯಲ್ಲೂ ಕೂಡ ಪಿ ಟಿ ಪಿರಿಯಡ್ ಇರ್ತಿತ್ತು. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮತ್ತು ಆಟದಲ್ಲೂ ಕೂಡ ನನ್ನೇ ಲೀಡರ್ ಮಾಡ್ತಾ ಇದ್ರು. ತುಂಬ ಜವಾಬ್ದಾರಿಯನ್ನು ಸಣ್ಣ ವಯಸ್ಸಿಗೆ ಹೊರೋದು ನನಗೆ ಅಭ್ಯಾಸ ಆಗ್ಬಿಡ್ತು. ವೈವಾಹಿಕ ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬಂತು. ಆಡಿದಂತಹ ಆಟಗಳಿರಬಹುದು, ವಹಿಸಿಕೊಂಡಂತಹ ಜವಾಬ್ದಾರಿಗಳಿರುವಂಥದ್ದು ಇರಬಹುದು, ಪ್ರತಿಯೊಂದು ಕೂಡ ನನಗೆ ಕ್ರೀಡೆಯಿಂದಲೇ ಸಿಕ್ಕಿದ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಮದುವೆಯಾಗಿ 50 ವರ್ಷ ಆದರೂ ಕೂಡ ಜೀವನ ಕಷ್ಟ ಅಂತ ಅನಿಸಿಲ್ಲ ನೋಡಿ ಅಂತಿದ್ದಾರೆ. ವಾವ್, ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ. ಹಾಗೆ ಕಾರ್ಯಕ್ರಮ ಹಾಡುಗಳು ಪ್ರತಿಯೊಂದು ಕೂಡ ಸೂಪರ್ ಆಗಿದೆ ಅಂತ ಹೇಳಿ ಮಂಜುನಾಥ್ ಲಗ್ಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸದಾಕಾಲ ಮಗುವಿನ ಮನಸ್ಸನ್ನು ನಮ್ಮ ಜೊತೆಯಲ್ಲೇ ಇಟ್ಕೊಳ್ಳೋಣ, ಆಟ ಪಾಠಕ್ಕೆ ಸದಾಕಾಲ ಟೈಮ್ ಮಾಡ್ಕೊಳ್ತಾ ಇರೋಣ. ಸಮಯ ಮುಂದಕ್ಕೆ ಓಡ್ತಾ ಇದೆ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ, ಆದರೆ ಓಡ್ತಾ ಇರೋಂಥ ಕಾಲದ ಜೊತೆಗೆ ಓಡೋಕ್ಕೆ ಬೇಕಾದಂತಹ ದೈಹಿಕ ಸಾಮರ್ಥ್ಯ ಕೊಡೋದಂತೂ ವ್ಯಾಯಾಮ ಹಾಗೆ ಕ್ರೀಡೆಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಸಮಯಾಗಿದೆ 5:18 ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸೋಮವಾರದ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಸ್ಟುಡಿಯೋದಲ್ಲಿ ಹಾಜರಾಗಿದ್ದೀನಿ ನಾನು ನಿಮ್ಗಳ ಪ್ರಶಾಂತ್. ಸಂಜೆ 5 ರಿಂದ ರಾತ್ರಿ 11 ಗಂಟೆವರೆಗೂ ನಿಮ್ಮ ಜೊತೆಯಲ್ಲಿ ಜೊತೆಯಲ್ಲಿ ಸುಮಧುರ ಗೀತೆಗಳು ನಿಮ್ಮ ಜೊತೆಯಾಗಿ, ಜೊತೆಗೆ ಬಹಳಷ್ಟು ಮಾತುಕತೆ ಇದೆ. ವಾರದ ಮೊದಲನೇ ದಿನ ಸೋಮವಾರ ಹೇಗಿತ್ತು ಎಲ್ಲ ವಿಚಾರ ಮಾತಾಡ್ತಾ ಹೋಗೋಣ. ಒಂದೊಳ್ಳೆ ಗೀತೆಯನ್ನು ಕೇಳಿ ಬರೋಣ ಅಲ್ಲ, ಕೇಳಿ ಎಂಜಾಯ್ ಮಾಡಿ ಈ ಗೀತೆಯನ್ನು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಸಮಯವಾಗಿದೆ 5:14 ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಭಾಳ ಜನ ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ಹೇಳ್ತಿದ್ದಾರೆ. ಸುಭಾನ್ ಕುರಿಯವರು ಹಂಪಸಾಗರದಿಂದ, ಪ್ರಶಾಂತ್ ಅವರೇ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ, ಗುಡ್ ಈವ್ನಿಂಗ್ ಪ್ರಶಾಂತ್ ಹೇಗಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್, ನೀವು ಆರಾಮ ಅಂದ್ಕೊಂಡಿದ್ದೀನಿ. ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಹೇಳ್ತಿದ್ದಾರೆ, ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೋಮವಾರದ ಇಳಿ ಸಂಜೆ ತಂಪಿನ ವಾತಾವರಣದಲ್ಲಿ ಕಾಮನಬಿಲ್ಲಿನಲ್ಲಿ ನೀವು ಬಂದಿದ್ದೀರಾ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್, ಹೃತ್ಪೂರ್ವಕ ಸ್ವಾಗತ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಉಮೇಶ್ ಅವರು, ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಜೊತೆಯಲ್ಲಿ ಸಂಜೆ ನಮಸ್ತೆ ಪ್ರಶಾಂತ್ ಅಂತ ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದರೆ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್, ಹೇಗಿದ್ದೀರಾ ಅಂತ ಅವ್ರು ಕೇಳ್ತಾರೆ. ವೆರಿ ನೈಸ್, ಆರಾಮಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಓಕೆ ಫೈನ್ ಫೈನ್ ಫೈನ್. ಹಾಗೆ ಇವತ್ತು ನಾವು ಏನು ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲ ಕೇಳ್ತಿರ್ಬೋದು. ಈಗ ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅಂತಂದರೆ, ಎಲ್ಲರೂ ಅಂದರೆ ಟ್ರಿಪ್ ಹೋಗೋದಿರುತ್ತೆ ಅಥವಾ ಲಾಂಗ್ ಡ್ರೈವ್ಸ್ ಹೋಗೋದಿರುತ್ತೆ, ಲಾಂಗ್ ರೈಡ್ಸ್ ಹೋಗೋದಿರುತ್ತೆ. ಕೆಲವರಿಗೆ ಸಂಗೀತ ಕೇಳುವಂಥ ಅಭ್ಯಾಸ ಇರುತ್ತೆ, ಆದರೆ ಇನ್ನೂ ಕೆಲವರಿಗೆ ಒಳ್ಳೊಳ್ಳೆ ಪುಸ್ತಕಗಳು ಓದಬೇಕು ಅಂತ ಅಭ್ಯಾಸ ಇರುತ್ತೆ. ಲಾಂಗ್ ಡ್ರೈವು ಲಾಂಗ್ ರೈಡ್ಗೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ, ಆದರೆ ಪುಸ್ತಕಗಳೆಲ್ಲ ಹಾಗಲ್ಲ. ನಿಮಗೆ ಅಲ್ಪ ಸಮಯ ಸ್ವಲ್ಪ ಸಮಯ ಸಿಕ್ಕಿದ್ರೂ ಸಾಕು, ಒಂದು ಪುಸ್ತಕವನ್ನು ಕೈಗೆತ್ಕೊಂಡು ಕೂತ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಸೊ ಇವತ್ತಿನ ನನ್ನ ಪ್ರಶ್ನೆ ಇದೇ ಆಗಿದೆ, ನೀವು ಪುಸ್ತಕಗಳನ್ನು ಓದಬೇಕು ಅಂತಂದರೆ ಎಂಥ ಪುಸ್ತಕಗಳನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ? ಅಂದರೆ ಬೇರೆ ಬೇರೆ ಥರ ಜಾನರ್ಸ್ ಇರುತ್ತೆ, ಆಟೋಬಯೋಗ್ರಫೀಸ್ ಇರಬಹುದು ಅಥವಾ ಒಂದು ಥ್ರಿಲ್ಲರ್ಸ್ ಪುಸ್ತಕಗಳಿರ್ಬಹುದು, ಕ್ರೈಮ್ ಇರಬಹುದು ಅಥವಾ ಕಾದಂಬರಿಗಳಿರ್ಬಹುದು ಅಥವಾ ಸ್ಮಾಲ್ ಸ್ಟೋರೀಸ್ ಇರ್ಬೋದು. ನಿಮಗೆ ಯಾವ ಥರದ ಪುಸ್ತಕಗಳು ನಿಮಗೆ ಇಷ್ಟ ಆಗುತ್ತೆ ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು. 9408091013 ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ, ಅಮೃತವರ್ಷಿಣಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಈಗ FM ರೈನ್ಬೋದಲ್ಲಿ.

ಒಮ್ಮೆ ಬಾರೋ ಒಂದು ಅದ್ಭುತವಾಗಿರುವಂತಹ ಗೀತೆ ಕೇಳ್ತಾ ಇದ್ರೆ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಸ್ನೇಹಿತರೆ, ಹಾಡುಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರೀತಿಯ ಧನ್ಯವಾದಗಳು. ಪ್ರಶಾಂತ್, ಒಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ, ಅದರಲ್ಲೂ ನನ್ನ ಫೇವ್ರೆಟ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಅಮೃತ ರಮೇಶ್ವರ. ಜೊತೆಯಲ್ಲಿ ಅವರು ಹೇಳ್ತಿದ್ದಾರೆ ಏನಪ್ಪ ಅಂತಂದರೆ, ಮೊದಲು ಜಾಸ್ತಿ ಕತೆ ಕವನ ಪುಸ್ತಕ ಜಾಸ್ತಿ ಓದೋಕ್ಕೆ ಟೈಮ್ ಇರ್ತಿತ್ತು, ಬಟ್ ಇವಾಗ ಕಾಲೇಜ್ನಲ್ಲಿ ಮಕ್ಕಳ ಜೊತೆ ಅವರಿಗೆ ಪಾಠ ಮಾಡಿ ಅಯ್ಯೋ ಸಾಕಪ್ಪ ಅನಿಸುತ್ತೆ, ಮತ್ತು ಟೆಸ್ಟು ಎಕ್ಸಾಮ್ ತಯಾರಿ ಮಾಡೋದು, ದೊಡ್ಡ ಕೆಲಸ, ಮನೆಗೆ ಬಂದರೆ ಊಟ ನಿದ್ದೆ ಅನಿಸುತ್ತೆ. ಈಗ ಏನು ಕತೆ ಪುಸ್ತಕ ಎಲ್ಲ ಓದೋದಕ್ಕೆ ಟೈಮ್ ಇಲ್ಲ, ಆದರೂ ಆವಾಗವಾಗ ಯಾವಾಗಾದರೂ ಟ್ರೈ ಮಾಡ್ತೀನಿ ಅಂತ ಅವರು ಹೇಳ್ತಿದ್ದಾರೆ. ರಾಣಿ ಹಳೇಬೀಡಿನ ಅವರು ಹೇಳ್ತಿದ್ದಾರೆ, ಪ್ರಶಾಂತ್ ಹೇಗಿದ್ದೀರಾ, ಗುಡ್ ಈವ್ನಿಂಗ್ ಅಂತ ಕಾರ್ಯಕ್ರಮದಲ್ಲಿ ಮನಸ್ಸೇ ಮನಸ್ಸೇ ಗೀತೆ ತುಂಬ ಇಷ್ಟ ಆಯಿತು, ಕಾದಂಬರಿ

ಆಧಾರಿತ ಪುಸ್ತಕಗಳು ಓದಲು ತುಂಬ ಇಷ್ಟ ಆಗುತ್ತೆ ಪ್ರಶಾಂತ್ ನನಗೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿದ್ದಪ್ಪ ದೊಡ್ಡಮನಿಯವರು ಹೇಳ್ತಾರೆ ಕಾದಂಬರಿಗಳು ತುಂಬ ಇಷ್ಟ ಆಗುತ್ತೆ, ಪ್ರಮುಖವಾಗಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ರವಿ ಬೆಳಗೆರೆ ಅವ್ರದ್ದು, ಅವ್ರ ಬರವಣಿಗೆ ಅಂದರೆ ತುಂಬ ಮನಸ್ಸಿಗೆ ಹತ್ತಿರ ಅಂತ ಅನಿಸುತ್ತೆ ಅಂತ ಸಿದ್ದು ದೊಡ್ಡಮನಿಯವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಗುಡ್ ಈವ್ನಿಂಗ್ ಪ್ರಶಾಂತ್, ಬಂದುಬಿಟ್ಟಿದ್ದೀರಲ್ಲ ಮಂಡೆ, ತುಂಬ ಖುಷಿ ಆಯಿತು, ಕಾಫಿ ಟೀ ಆಯಿತಾ ಅಂತ ಕೇಳ್ತೀರಿ? ಎಸ್ ಆಯಿತು. ಪುಷ್ಪ ಅವರು ಹೇಳ್ತಿದ್ದಾರೆ ಪ್ರಶಾಂತ್ ಅವರೇ ನನಗೆ ಕಾದಂಬರಿಗಳು ಅಂದರೆ ತುಂಬ ಇಷ್ಟ, ತ್ರಿವೇಣಿಯವರ ಎಲ್ಲ ಕಾದಂಬರಿಗಳು ಓದಿದ್ದೀನಿ, ಮುಚ್ಚಿದ ಬಾಗಿಲಿರ್ಬೋದು, ಶರಪಂಚರ, ಅಪಜಯ, ಅಪಸ್ವರ, ಕಪ್ಪುಕೊಳ ಇತ್ಯಾದಿ ಎಲ್ಲಗಳು ಓದಿದ್ದೀನಿ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್, ಖುಷಿ ಆಯಿತು ನಿಮ್ಮ ಸಂದೇಶಕ್ಕೆ. ಪಿಂಕಿಯವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೇಳ್ತಿದ್ದಾರೆ ನನಗೆ ಒಂದು ಸ್ವಲ್ಪ ಟ್ರಾಜಿಡಿ ಸ್ಟೋರೀಸ್ ಮತ್ತು ಆಟೋಬಯೋಗ್ರಫಿ ಅಂತಂದರೆ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓ, ಸ್ವಲ್ಪ ಡಿಫ್ರೆಂಟ್ ಜಾನರ್. ಓಕೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಹಾಯ್ ಪ್ರಶಾಂತ್, ಹೇಗಿದ್ದೀರಾ? ನನಗೆ ಕಾದಂಬರಿ ಪುಸ್ತಕಗಳು ಓದೋದಕ್ಕೆ ತುಂಬಾ ಇಂಟ್ರೆಸ್ಟ್ ಅಂತ ಅನಿಸುತ್ತೆ ಸರ್, ಅದರಂತೂ ನಾನು ಯಾವಾಗಲೂ ಹಿಡ್ಕೊಂಡು ಕೂತ್ಕೊಳ್ತೀನಿ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ರಘುವರ ಸಂದೇಶ ಬಂದಿದೆ, ನನಗೆ ಇಷ್ಟ ಆಗುವಂಥ ಪುಸ್ತಕಗಳು ಅಂತಂದರೆ ಥ್ರಿಲ್ಲರ್ ಜೊತೆಗೆ ಆಟೋಬಯೋಗ್ರಫೀಸ್ ಇದೆರಡು ಇಷ್ಟ ಆಗುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾರೆ. ಸೊ ನಿಮಗೆ ಯಾವ ಥರದ ಪುಸ್ತಕಗಳು ಇಷ್ಟ ಆಗುತ್ತೆ ನೀವು ಸಂದೇಶವನ್ನು ಕಳಿಸಿ ತಿಳಿಸಬಹುದು. 9480910013ಕ್ಕೆ ನೀವು ಸಂದೇಶವನ್ನು ಕಳಿಸಬಹುದು. ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ, FM ರೈನ್ಬೋದಲ್ಲಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, July 29 BLO ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
6: Where there's water, there's life. Come, let us adopt to rainwater harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.

ನಿಜವಾಗ್ಲೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. 5:45 ಆಗೋಗ್ಬಿಟ್ಟಿದೆ. ಆಗಲೇ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಅಂತ ಭಾಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ ಓಕೆ ಓಕೆ ಓಕೆ, ಹಾಗೆ ಸಂದೇಶಗಳ ಕಡೆ ನೋಡೋದಾದರೆ, ಓಕೆ, ಪ್ರೀತಿಯ ಧನ್ಯವಾದಗಳು. ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪಿಂಕಿ ಅವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೇಳ್ತಾ ಇದ್ದರೆ, ಕಲ್ಲೇಶ್ವರ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಹೇಳ್ತಿದ್ದಾರೆ, ಸಾಮಾಜಿಕ ಕಳಕಳಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿಗಳು ನನ್ನ ಫೇವ್ರೆಟ್ ಬುಕ್ಸ್ ಯಾವಾಗ್ಲೂ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್. ಹಾಗೆ ಎಚ್ ಎಲ್ ಬಸವರಾಜು ಪುಟ್ಟಗಿರಿ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರಶಾಂತ್ ಅವರೇ, ಹಾಯದ ಸಂಜೆಯಲ್ಲಿ ಒಳ್ಳೊಳ್ಳೆ ಗೀತೆಗಳು ಮನ ಮುಟ್ತಾ ಇದೆ, ನನಗೂ ಕೂಡ ಇವರೆಲ್ಲರಂತೆ ಓದುವ ಹವ್ಯಾಸ, ಅದರಲ್ಲೂ ಒಳ್ಳೆ ಅಂಕಗಳನ್ನು ಪಡೆಯೋಕ್ಕಾಗಲಿಲ್ಲ ಅಂತ ಹೇಳಿ, ಶಾಲಾ ಪುಸ್ತಕಗಳು ಹೆಚ್ಚಾಗಿ ಓದ್ತೇನೆ, ಹಾಗೆ ಒಳ್ಳೊಳ್ಳೆ ಮೋಟಿವೇಶನಲ್ ಬುಕ್ಸ್ ಕೂಡ ನಮಗೆ ಇಷ್ಟ ಆಗುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾರೆ. ವೆರಿ ನೈಸ್. ತುಂಬ ಡಿಫ್ರೆಂಟಾಗಿದೆ ಮೋಟಿವೇಶನಲ್ ಪುಸ್ತಕಗಳನ್ನು ಓದೋ ಅಭ್ಯಾಸ. ವೆರಿ ನೈಸ್. ಶುಭ ಸಂಜೆ ಪ್ರಶಾಂತ್. ಒಳ್ಳೊಳ್ಳೆ ಗೀತೆಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಾ, ಮನೆ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತ ವಿಜಯಕುಮಾರ್ ಎಸ್ ಎಂ ಯಾಲಕ್ಕಿ ನಗರಿ ಹಾವೇರಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಹಾಸ್ಯದ ತುಣುಕುಗಳು ಜೋಕ್ಸ್ಗಳನ್ನು ಓದೋದು ತುಂಬ ಇಷ್ಟ ಆಗುತ್ತೆ ಕಾರ್ಯಕ್ರಮದಲ್ಲಿ, ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀರಾ. ಸೊ ಪುಸ್ತಕಗಳ ವಿಚಾರಕ್ಕೆ ಬಂತು ಅಂದರೆ ಒಂಥರ ಕಾಮಿಡಿ ಬುಕ್ಸ್ ನನಗೆ ಇಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ವೆರಿ ನೈಸ್. ಶಾಂತಾಚಾರ್ ಬಡಗೇರ್ ಅವರು ಕೊಕ್ಕನೂರ ಹರಿಹರ ತಾಲೂಕಿನಿಂದ ಹೇಳ್ತಿದ್ದಾರೆ, ಹೇಗಿದ್ದೀರಾ ಪ್ರಶಾಂತ್, ಶುಭ ಸಂಜೆ. ಓಕೆ, ಪ್ರತಿದಿನ ಸಂಜೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಉತ್ತಮ ಗೀತೆಗಳ ಜೊತೆಗೆ ಉಪಯುಕ್ತ ಮಾಹಿತಿ, ಹೃತ್ಪೂರ್ವಕ ಧನ್ಯವಾದಗಳು. ಪುಸ್ತಕ ಓದುವುದು ಒಂದು ಉತ್ತಮ ಹವ್ಯಾಸ, ವಿಶೇಷವಾಗಿ ಒಳ್ಳೆ ಕಥೆಗಳು, ಕಾದಂಬರಿಗಳು ಮತ್ತು ಸಾಂಸಾರಿಕ ಮೌಲ್ಯಗಳನ್ನು ತಿಳಿಸುವಂತಹ ಪುಸ್ತಕ ಓದೋದು ತುಂಬ ಇಷ್ಟ ಆಗುತ್ತೆ. ಇಂತಹ ವಿಷಯಗಳ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹಿಸುವ ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತೀರಿ. ಓ ವೆರಿ ನೈಸ್. ದೀಪಕ್ ಆನೇಕಲ್ಲಿಂದ ಹೇಳ್ತೀರಿ, ಗುಡ್ ಈವ್ನಿಂಗ್ ಪ್ರಶಾಂತ್, ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಜಗೋರಿ ಕ್ರಾಸ್ ಕರ್ವಾಲು ತುಂಬ ಇಷ್ಟ ಆಯಿತು, ಹಾಗೆಯೇ ರವಿ ಬೆಳಗೆರೆ ಅವರ ಪುಸ್ತಕಗಳು ಕೂಡ ನಾನು ಓದ್ತೀನಿ, ತುಂಬ ಇಷ್ಟ ಆಗುತ್ತೆ. ಸೊ ಇದೆಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ದೀಪಕ್ ಅವರು ಆನೇಕಲ್ನಿಂದ ಹೇಳ್ತಿದ್ದಾರೆ. ವೆರಿ ನೈಸ್. ನಾನು ಬಾಲ್ಯದಲ್ಲಿ ಹಿರಿಯ ಅಕ್ಕನವರು ಮತ್ತು ಅಣ್ಣನವರು ತ್ರಿವೇಣಿ, ಎಂ ಕೆ ಇಂದಿರಾ ಮತ್ತು ಶಾನವರ್ತರಾಮ ಅವರು ಬರೆದ ಕೆಲವು ಸಿನಿಮಾ ಕಥೆಗಳನ್ನು, ಬಿಳಿಗಿರಿಯ ಬನದಲ್ಲಿ ಇರಬಹುದು, ಆ ಥರದ್ದೆಲ್ಲ ಕಾದಂಬರಿಗಳು ನಾನು ತಂದು ಓದ್ತಾ ಇದ್ದಾಗ ನಾನು ಸಹ ಅವರು ಓದಿದ ನಂತರ ಸ್ವಲ್ಪ ಸ್ವಲ್ಪ ಓದಿ ಇದೇ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ನಾನು ಅಕ್ಕಪಕ್ಕದ ಮನೆಯವರಿಗೆ ತಿಳಿಸ್ತಾ ಇದ್ದೆ. ಆ ನೆನಪು ಇವತ್ತಿಗೂ ಇದೆ. ಇವತ್ತು ನೀವು ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರಶಾಂತ್. ನಾನು ಇದು ನನ್ನ ಜೀವನದಲ್ಲಿ 8-10 ಕಾದಂಬರಿಗಳು ಪೂರ್ತಿಯಾಗಿ ಓದಿದ್ದೀನಿ ಅಷ್ಟೇ ಅಂತ ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ ಹೇಳ್ತಾರೆ. ಓಕೆ. ಹಾಡುಗಳು ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಪ್ರೀತಿಯ ಧನ್ಯವಾದಗಳು ಇಂಥ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಅಂತ ಹೇಳಿ ನಾಗೇಂದ್ರ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದರೆ, ನಾನು ಮೊದಲು ಮ್ಯಾಗ್ಝೀನ್ ಓದ್ತಾ ಇದ್ದೆ, ನಂತರ ಪತ್ತೆದಾರಿ ಕಾದಂಬರಿಗಳು ಓದ್ತಾ ಇದ್ದೆ, ಆಮೇಲೆ ಶುರುವಾಯಿತು ಕುವೆಂಪು ಅವರ ಕಾದಂಬರಿಗಳು, ಜೊತೆಗೆ ಕಾರಂತರ ಕಾದಂಬರಿಗಳು ಪುಸ್ತಕಗಳು ಎಲ್ಲ, ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಗಳು, ಗಣೇಶಯ್ಯ ಅವರ ಎಲ್ಲ ಪುಸ್ತಕಗಳು, ವಸುಧೇಂದ್ರ ಅವರ ಕಥೆಗಳು, ನಾಗೇಂದ್ರ ರಾವ್ ಅವರ ಬೆಂಗಳೂರಿನ ಇತಿಹಾಸ, ಹಾಗೆ ಪೂತಿನಾ ಅವರ ಸಮಗ್ರ ಕವಿತಾ ಸಂಕಲನ ಇನ್ನೂ ಇದೆ, ಇದನ್ನೆಲ್ಲ ಓದ್ತಾ ಇದ್ದೀನಿ. ಕೆ ವಿ ಅಯ್ಯರ್ ಅವರ ಪುಸ್ತಕಗಳು ಎಲ್ಲ ಓದ್ತಾ ಇದ್ದೀನಿ ಅಂತ ಜೇಶ್ವರಿ ಗೋಪಾಲಕೃಷ್ಣ ಅವರು ಕೆ ಎಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾರೆ. ರಿಯಲಿ ಮೋಟಿವೇಶನಲ್ ಮೆಸೇಜ್, ನನಗಂತೂ ತುಂಬ ಖುಷಿಯಾಯಿತು. ಪ್ರೀತಿಯ ಧನ್ಯವಾದಗಳು. ಪ್ರಶಾಂತ್ ಅವರೇ, ಹೇಗಿದ್ದೀರಾ? ನಮಸ್ಕಾರ. ನಾನಂತೂ ಎಲ್ಲ ಥರದ ಪುಸ್ತಕಗಳನ್ನು ಓದ್ತೀನಿ ಅಂತ ಸುಧೀಂದ್ರ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಕಾದಂಬರಿಗಳು ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ. ಕೊಡಗಿನ ಗೌರಮ್ಮ ಹಾಗೂ ಚದುರಂಗ ಅವರ ಕಥೆಗಳು ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ. ಹಾಗೆ ಒಳ್ಳೊಳ್ಳೆ ಗೀತೆಗಳು ಅಂತ ರಘು ಅವರು ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ದುರ್ಗೇಶ್ ಅವರು ನಾಗನ್ಪುರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ. ದೀಪಾ ಅವರು ಸಂದೇಶವನ್ನು ಕಳಿಸ್ತಾರೆ. ಆನೇಕಲ್ನಿಂದ ಕ್ಷಮಿಸಿ, ದೀಪಕ್ ಅಂತ ಓದ್ಬಿಟ್ಟೆ. ಓಕೆ. ಹಾಗೆ ದೇವ್ ಮಲ್ನಾಡ್ ಅವರು ಸಕಲೇಶ್ಪುರದಿಂದ ಕಾಮನಬಿಲ್ಲು ತಂಪದ ಹೊತ್ತಿನಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ನ ಪ್ಲೇ ಮಾಡ್ತಾ ಇದ್ದೀರಾ ಎಫ್ ಎಂ ರೈನ್ಬೋದಲ್ಲಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್. ನಿಮಗೆ ಯಾವ ಥರದ ಪುಸ್ತಕಗಳು ಇಷ್ಟ ಆಗುತ್ತೆ ನೀವು ಸಂದೇಶವನ್ನು ಕಳಿಸ್ಬೋದು 9408091031.

ಅದ್ಭುತವಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ ಎಫ್ ಎಂ ರೈನ್ಬೋದಲ್ಲಿ. ಸ್ನೇಹಿತರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಗುರುಗಳು ಆದಂತಹ ಜೊತೆಗೆ ಸರ್ಕಾರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಹಾಗೆ ಇಶಾ ಫೌಂಡೇಶನ್ ಕಡೆಗೆ ಹೋಗ್ತಾ ಇದ್ದೀವಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ, ಒಳ್ಳೊಳ್ಳೆ ಗೀತೆಗಳು ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ನಿಮ್ಮ ಈ ಒಂದು ಸಂದೇಶಕ್ಕೆ. ಹಾಗೆ ಸುಧಾಮೂರ್ತಿ ಅವರ ಪುಸ್ತಕಗಳು ನನಗೆ ತುಂಬ ಇಷ್ಟ ಆಗುತ್ತೆ ಪ್ರಶಾಂತ್ ಅವರೇ ಅಂತ ಸಂದೇಶವನ್ನು ಕಳಿಸ್ತಾ ಇರೋದು. ಪೂರ್ಣಿಮಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಎಸ್ ವೆರಿ ಇಂಟ್ರೆಸ್ಟಿಂಗ್. ಹಾಗೆ ಅಷ್ಟೊಂದು ಪುಸ್ತಕ ಓದೋ ಅಭ್ಯಾಸ ಇಲ್ಲ, ಫೇಸ್ಬುಕ್ ಒಂದೇ ಓದೋದು, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಕುತೂಹಲ ಇದೆ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಓಕೆ ತುಂಬ ಆ್ಯಕ್ಟಿವ್ ಆಗೋಗ್ಬಿಟ್ಟಿದ್ದೀನಿ ಈ ನಡುವೆ ಅಂತ ಹೇಳ್ತಿದ್ದಾರೆ ಪೂಜಾ ಕಶ್ಯಪ್ ಅವರು. ಹಾಗೆ ಎಸ್ ಜನಕ್ಕೆ ಅವರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಗೀತೆಗಳು ನೀವು ಆಯ್ಕೆಗೆ ಧನ್ಯವಾದಗಳು ಅಂತ ಪೂಜಾ ಕಶ್ಯಪ್ ಅವರ ಸಂದೇಶ ಬಂದು ತಲುಪಿದೆ. ರಘು ಅವರ ಸಂದೇಶ ಬಂದಿದೆ, ಅವರು ಹೇಳ್ತಾರೆ ಎಫ್ ಎಂ ರೈನ್ಬೋ 101.3 MHz ಜೊತೆಯಲ್ಲಿ ನಾವಿದ್ದೀವಿ. ನಾನಂತನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಬೇಕಾದ್ರೆ ಅಥವಾ ಟ್ರೈನ್ ಅಥವಾ ಬಸ್ಸಲ್ಲಿ ಹೋಗಬೇಕಾದ್ರೆ ಪುಸ್ತಕ ಇಲ್ಲದೆ ಹೋಗೋಕ್ಕೆ ಆಗದೇ ಇರೋಷ್ಟು ಒಂಥರ ಅಡಿಕ್ಷನ್ ಥರ ಆಗೋಗ್ಬಿಟ್ಟಿದೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ವರೇ ವಾ. ಸೌಜನ್ಯ ಕಟ್ರಳ್ಳಿ ಅವರು ಹೇಳ್ತಾರೆ, ಕಥೆ ಪುಸ್ತಕಗಳಂತಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ, ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ. ನನಗೆ ಪುಸ್ತಕಗಳಂತಂದರೆ ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸ ಆಗೋಗಿದೆ, ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗ ತುಂಬ ಕಾದಂಬರಿಗಳನ್ನು ಓದೋವಂಥ ಹವ್ಯಾಸ ಆಗಿದೆ, ಜೊತೆಗೆ ಇಂಗ್ಲೀಷ್ ಪುಸ್ತಕಗಳು ಕೂಡ ನಾನು ತುಂಬ ಓದ್ತೀನಿ ನಡುವೆ ಕನ್ನಡದ ಜೊತೆಯಲ್ಲಿ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ವೆರಿ ನೈಸ್. ನಿಮ್ಮ ಎಲ್ಲ ಪುಸ್ತಕದ ಓದಿಗೆ ಅಭ್ಯಾಸಕ್ಕೆ ಖುಷಿ ಖುಷಿಯಾಯಿತು. ಓಕೆ, ಹಾಗೆ ಈ ಒಂದು ಅಭ್ಯಾಸವನ್ನು ಮುಂದುವರಿಸ್ಕೋಬೇಕಾಗತ್ತೆ. ತುಂಬ ನಾವು ಪುಸ್ತಕಗಳನ್ನು ಮೊಬೈಲಲ್ಲಿ ಆನ್ಲೈನಲ್ಲಿ ಓದುವಂಥ ಅಭ್ಯಾಸಗಳಿದೆ, ಆದರೆ ಕೈಯಲ್ಲಿ ಪುಸ್ತಕ ಹಿಡಿದು ಕೂರೋದೇ ಒಂದು ಥರ ವಿಭಿನ್ನ ಒಂಥರ ವಿಶೇಷ ಅನುಭವ ಅಂತಲೇ ಹೇಳ್ಬೋದು. ಅದರಲ್ಲೂ ಎಂಥ ಜಾನರ್ ಆಗಿರ್ಬೋದು, ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಕಾರಗಳಿದೆ. ಯಾವುದೇ ಪ್ರಕಾರಗಳಾಗಿದ್ರೂ ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥದ್ದು ಪುಸ್ತಕಗಳು, ಮತ್ತು ಜೊತೆಗೆ ಕಣ್ಣು ಮುಂದೆ ತೆರೆದಿಡುವಂತಹ ಆ ಒಂದು ಅನುಭವಗಳು, ಅದೇ ನಮ್ಮ ಜೀವನಕ್ಕೆ ದಾರಿದೀಪ ಹಾಗೆ ಆಗುತ್ತೆ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಇನ್ನಷ್ಟು ಗೀತೆಗಳು ನಿಮಗಾಗಿ ಪ್ರಸಾರ ಮಾಡ್ತೀನಿ. ಕೇಳ್ತಾರೆ ಎಫ್ ಎಂ ರೈನ್ಬೋ 101.3 MHz.

0: ಅದ್ಭುತ ಗೀತೆಗಳಿಗೆ ಪ್ರೀತಿಯ ಧನ್ಯವಾದಗಳು ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಕಲ್ಲೇಶ್ವರ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಹೇಳ್ತಿರುವಂಥ ಸಾಹಿತ್ಯ ಸಂಗೀತ ಒಳಗೊಂಡ ಚಿತ್ರಗೀತೆಗಳು, ಸಾಹಿತಿಗಳು, ಸಂಗೀತ ನಿರ್ದೇಶಕರು ನಿಜಕ್ಕೂ ನಮ್ಮ ನಾಡಿಗೆ ಸಿಕ್ಕಿರೋದು ನಿಜಕ್ಕೂ ನಮ್ಮ ಹೆಮ್ಮೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಷನ್ಶಿಪ್ ಅಸೋಸಿಯೇಟ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
2: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
1: ದೇಹದಾನ ಜೀವದಾನಕ್ಕೆ ಸಮಾನ.

0: ಈಗ ಸಮಯ ಆಗಿದೆ 6:10:22. ಇದು ಆಕಾಶವಾಣಿ FM ರೈನ್ಬೋ 101.3 MHz. ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
2: ನಾನು ಕಥೆಗಾರನಾಗೋದಳಿಯಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್, ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನ ಅಥವಾ ಮಾಸ್ತಿಯವರ ಕಥೆಗಳನ್ನ ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ, ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊಳೆದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರುವ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿಯ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲಿ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಎಂದು ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸಮಯ ಇನ್ನೇನು 6:20 ಆಗಲಿದೆ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ನಾರಾಯಣ ಪ್ರತಿದಿನ
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಾಗರಿಕತಾ ನಿರ್ಣಯಃ ಉತವಾ ವಿದೇಶಿತ್ವ ಘೋಷಣಾ ನಿಷ್ಪಕ್ಷಯಾ ವಿಧಿಸಮ್ಮತಯಾ ಯುಕ್ತಿಯುತಯಾ ಚ ಪ್ರಕ್ರಿಯೆಯಾ ಏವ ಭವೇತ್. ಸಮಮೇವ ನ್ಯಾಯಾಲಯೇನ 27 ಯಾಚಿಕಾಕರ್ತೃಣಾಂ ವಿದೇಶಿತ್ವಂ ಸಮರ್ಥನಯುತಃ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ನಿರ್ಣಯಃ ಅಪಿ ನಿರಸ್ತಃ. ಸರ್ವೋಚ್ಚ ನ್ಯಾಯಾಲಯೇನ ಅಯೋಧ್ಯಾಯಾಃ ರಾಮಜನ್ಮಭೂಮಿ ಮಂದಿರಸ್ಯ ದಾನ ವಿಷಯೆ ಆರೋಪಿತ ದುರುಪಯೋಗಸ್ಯ ಅನ್ವೇಷಣರತಾಯ ವಿಶೇಷಾನ್ವೇಷಣ ದಲಾಯ ಅನ್ವೇಷಣ ವಿಷಯೆ ಪ್ರತಿವೇದನಂ ಉಪಸ್ಥಾಪಯಿತುಂ ನಿರ್ದೇಶಃ ಪ್ರದತ್ತಃ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ತಮಿಳುನಾಡು ರಾಜ್ಯೇ ಅಮೋನಿಯಾ ಗ್ಯಾಸ್ ಸ್ರಾವೇನ ಪ್ರಭಾವಿತಾನಾಂ ಝಾರ್ಖಂಡ ರಾಜ್ಯಸ್ಯ ಶ್ರಮಿಕಾನಾಂ ಪ್ರಕರಣಸ್ಯ ಸಂಜ್ಞಾನಂ ಗೃಹೀತವತಿ ತಥಾ ಚ ಶೀಘ್ರ ಕಾರ್ಯ ಸಂಪಾದನಾಯ ನಿರ್ದೇಶಾನ್ ಪ್ರದತ್ತವತಿ. ಭಾರತ ಜಾಪಾನ ದೇಶಯೋಃ ಮಧ್ಯೆ ಅದ್ಯ ಪ್ರಚಲಿತೆ ಪ್ರಾದೇಶಿಕ ವೈಶ್ವಿಕ ಸುರಕ್ಷಾ ಪರಿದೃಶ್ಯೆ ವ್ಯಾಪಕ ವಿಮರ್ಶಃ ಅಭವತ್. ಅಪಿ ಚ ಟೆನಿಸ್ ಕ್ರೀಡಾಯಾಂ ಇಟಲಿ ದೇಶಸ್ಯ ಯಾನಿಕ್ ಸಿನರ್ ಇತ್ಯೇಷಃ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜವೇರೇವ್ ಇತ್ಯಮುಂ ಪರಾಜಿತ್ಯ ಸ್ವಸ್ಯ ವಿಂಬಲ್ಡನ್ ಪುರುಷ ಏಕಲ್ ಉಪಾಧಿಂ ಯಥಾವದೇವ ಧಾರಯತಿ. ಅಥ ವಾರ್ತಾಃ ವಿಸ್ತರೇಣ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ನಿರ್ಣೀತಂ ಯತ್ ಕಸ್ಯಚಿತ್ ವ್ಯಕ್ತೇಃ ನಾಗರಿಕತಾ ನಿರ್ಣಯಃ ಅಥವಾ ತಸ್ಯ ವಿದೇಶಿತ್ವಸ್ಯ ಘೋಷಣಾ ನಿಷ್ಪಕ್ಷ ವಿಧಿಸಮ್ಮತ ಯುಕ್ತಿಯುತ ಪ್ರಕ್ರಿಯೆಯಾ ಏವ ಭವೇತ್. ಸರ್ವೋಚ್ಚ ನ್ಯಾಯಾಲಯೇ ಅಸಮರಾಜ್ಯಸ್ಯ ವಿದೇಶಿ ನ್ಯಾಯಾಧಿಕರಣೈಃ ವಿದೇಶಿನಃ ಇತಿ ಘೋಷಿತಾನಾಂ 27 ಜನಾನಾಂ ಯಾಚಿಕಾನಾಂ ಶ್ರವಣಂ ಅಭವತ್. ನ್ಯಾಯಾಲಯೇನ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ಸಹ ನಿರ್ಣಯಃ ನಿರಸ್ತಃ ಯೇನ ಏತೇ 27 ಯಾಚಿಕಾಕರ್ತಾರಃ ವಿದೇಶಿನಃ ಇತಿ ನಿರ್ಣಯಃ ಸಮರ್ಥಿತಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ.

ಸಂತೋಷದ ಸಮಯದಲ್ಲಿ ಜೊತೆಲಿದ್ದು ನೋವಾದಾಗ ದೂರ ಹೋಗೋದು ಪ್ರೀತಿಯಲ್ಲ. ಹಾಗೇನಾದ್ರೂ ಆದ್ರೆ ಅಂತಹ ಅಗಲಿಕೆಯ ನೋವು ಸಹಿಸೋಕೆ ಖಂಡಿತ ಅಸಾಧ್ಯ. ಯಾಕೆ ಈ ತರಹದ ನೋವು ಅಂತ ಕಾರಣ ಹುಡುಕ್ತಾ ಹೋದ್ರೆ ಅದಕ್ಕೆ ಕಾರಣ ಅವಳು ಅಥವಾ ಅವನು ಅಂತಾದ್ರೆ ಅದು ಮಾಯದ ಗಾಯ. ಪ್ರೀತಿ ಅಂದ್ರೆ ಒಂದು ಶೂನ್ಯದ ಪ್ರಪಂಚದಲ್ಲಿ ಅವನು, ಅವನು ಬಿಟ್ರೆ ಅವಳು ಅಷ್ಟೇ.

ಅಂತಹ ಪ್ರೀತಿಯನ್ನ ಕಳ್ಕೊಂಡಾಗ ಪ್ರೀತಿಯನ್ನ ಕಳ್ಕೊಂಡ ಕಣ್ಣುಗಳು ಏನನ್ನೇ ನೋಡಿದ್ರು ಆ ಕಣ್ಣು ಮಂಜಾಗತ್ತೆ. ಯಾಕಂದ್ರೆ ಆ ಕಣ್ಣುಗಳಲ್ಲಿ ಭಾವದ ಕಂಬನಿ ತುಂಬಿರುತ್ತೆ. ಪ್ರೀತಿ ಅನ್ನೋದು ಒಂದು ಖಾಲಿ ಹಾಳೆಯಂತೆ. ಅವನು ಹಾಳೆಯಾದ್ರೆ ಅದರ ಮೇಲಿನ ಬರವಣಿಗೆಯೇ ಅವಳು. ಹಾಳೆ ಮೇಲೆ ಬರವಣಿಗೆ ಇಲ್ಲದೆ ಇದ್ರೆ ಪ್ರೀತಿ ಅಂದವಾಗಿ ಕಾಣತ್ತಾ? ಹಾಗೆ ಅವನಿಲ್ಲದ ಅವಳು, ಅವಳಿಲ್ಲದೆ ಅವನು, ಯಾವ ಪ್ರೀತಿನೂ ಮುಂದೆ ಹೋಗಕ್ಕೆ ಸಾಧ್ಯ.

ಮತ್ತೆ ಮತ್ತೆ ಆ ಪ್ರೀತಿ ಆ ಪಿಸು ಮಾತುಗಳನ್ನ ಮರುಕಳಿಸೋಕೆ ಬಯಸ್ತಾನೆ ಇರುತ್ತೆ. ಪ್ರೀತಿಗೆ ಪ್ರೀತಿ ಪಾತ್ರರಿಗೆ ಕಾಯೋದು ಅಂದ್ರೆ ಅದು ಒಂಥರ ಖುಷಿ, ಆದ್ರೆ ಒಂಥರ ಸಂಕಟ. ಆ ಕಾದು ಕುಳಿತ ನೋವಿಗಿಂತ ಕಾಯಿಸ್ದವನು ಅಥವಾ ಕಾಯಿಸ್ದವಳು ಬರ್ಲಿಲ್ವಲ್ಲ ಅನ್ನೋ ಬಾಧೆನೆ ಹೆಚ್ಚಾಗ್ಬಿಡುತ್ತೆ. ಅವರು ಕೊನೆಗೂ ಬರದೇ ಹೋದ್ರು ಮುಂದೊಂದು ದಿನ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಹೆಚ್ಚಾಗಿರುತ್ತೆ ಪ್ರೀತಿಯಲ್ಲಿ. ಪ್ರೀತಿಸಿದವರ ಕಣ್ಣಿಂದ ಜಾರಿದ ಒಂದೊಂದು ಕಂಬನಿ ಹನಿಗಳು ಅದು ಪ್ರೀತಿಯ ರೂಪದಲ್ಲಿ ಮನಸ್ಸನ್ನ ಹೃದಯನ ಮುಟ್ತಾನೆ ಇರುತ್ತೆ.

0: ಇದು ಇವತ್ತಿನ ಮನಸ್ಸುಗಳ ಮಾತು ಮಧುರ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.
1: ಇನ್ನು ಕೆಲವು ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
3: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅದೇ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವ್ರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕೋದು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೆ ಇರೋ ಸೂಕ್ತ.
2: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ದಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಎಸ್ಐಆರ್ ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ 100% ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ದದ ಕಾರ್ಯಾಚರಣೆಯನ್ನ ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ

0: ಕಂಡು ಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸಮಯ ಆಗಿದೆ 6:15.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯಾಗದೆ 6:51:05 ಸಂಸತ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ 10 ನಿಮಿಷಗಳ ಕಾರ್ಯಕ್ರಮ ನಿಮಗಾಗುತ್ತೆ. 7 ಗಂಟೆಗೆ ಒಂದು ವಿಶೇಷ ಕಾರ್ಯಕ್ರಮ FM ರೈನ್ಬೋದಲ್ಲಿ ಮೂಡಿ ಬರುತ್ತೆ. ಕೇಳಿ ಈ ಗೀತೆ ನಿಮ್ಮೆಲ್ಲರಿಗಾಗಿ.

0: ಸ್ನೇಹಿತರೆ, ಈಗ ಕೇಳಲಿದ್ದೀರಿ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಆಕಾಶವಾಣಿಯ ಧ್ವನಿ ಭಂಡಾರದಿಂದ. ಅಪಾರ ಪ್ರೀತಿ, ಅಭಿಮಾನ ಹಾಗೂ ನಿರಂತರ ಶ್ರೋತೃಗಳ ಬೇಡಿಕೆ ಮೇರೆಗೆ ವಿವಿಧ ಭಾರತಿಯಲ್ಲಿ ಪ್ರಸಾರವಾದ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಎಸ್ ಜಾನಕಿ ಅವರೊಂದಿಗೆ ಒಂದು ವಿಶೇಷ ಸಂದರ್ಶನ ನಮ್ಮ ಆಕಾಶವಾಣಿಯ ಧ್ವನಿ ಭಂಡಾರದಿಂದ.
1: ವಿವಿಧ ಭಾರತಿ ಬೆಂಗಳೂರು, ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರ.

0: ಬನ್ನಿ, ಎಸ್ ಜಾನಕಿಯವರ ಗಾನಯಾನದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಚಲನಚಿತ್ರ ಸಬಲ ಮಾಧ್ಯಮ. ಈ ಸಬಲ ಮಾಧ್ಯಮವೊಂದರ ಗೆಲುವಿಗೆ ಯಶಸ್ಸಿಗೆ ಕಾರಣ ಏನು ಎನ್ನುವ ಪ್ರಶ್ನೆ ಸದಾಕಾಲಕ್ಕೂ ಕಾಡಿದೆ. ಚಲನಚಿತ್ರದ ಯಶಸ್ಸಿಗೆ ಕಾರಣ ಏನು ಅನ್ನುವ ಪ್ರಶ್ನೆ ಬಂದಾಗ ಚಲನಚಿತ್ರದ ಕಥೆ ಅಂತ ಕೆಲವರಂದ್ರೆ ಮತ್ತೆ ಕೆಲವರು ನಿರ್ದೇಶನ ಅಂತಾರೆ. ಖಂಡಿತ ಅಲ್ಲ. ಚಿತ್ರದ ಸಂಗೀತ, ಚಿತ್ರದಲ್ಲಿನ ಚಿತ್ರಗೀತೆ ಅಂತಾರೆ ಬಹಳಷ್ಟು ಜನ. ಸಾವಿರಾರು ಜನರ ಮನ ಸೆಳೆಯುವ ಮೋಹಕ ಗೀತೆಗಳು ವರ್ಷಾನುಗಟ್ಟಲೆ ನಮ್ಮ ಮನ ಮಾನಸದಲ್ಲಿ ಸ್ಥಿರವಾಗಿ ಉಳಿಯುತ್ತಿವೆ. ಎಷ್ಟೋ ಸಲ ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನ, ನೋವು ನಲಿವುಗಳನ್ನ, ಸುಖ ದುಃಖಗಳನ್ನ ಹಾಡು ತಿಳಿಸುತ್ತೆ. ಭಾವನೆಗಳನ್ನ ತೀವ್ರಗೊಳಿಸಲು ಹಾಡು ಪೂರಕ. ಇಂತಹ ಭಾವನಾತ್ಮಕ ಹಾಡುಗಳಿಗೆ ಧ್ವನಿ ನೀಡುವ ಗಾಯಕ ಗಾಯಕಿಯರು ನಿಜವಾಗಿಯೂ ಶ್ರೇಷ್ಠರು. ಇಂತಹ ಅನೇಕ ಉತ್ತಮ ಗೀತೆಗಳನ್ನು ಹಾಡಿ ಕನ್ನಡ ಜನಮಾನಸವನ್ನು ಗೆದ್ದಿರುವ ದಕ್ಷಿಣದ ಗಾನ ಕೋಗಿಲೆ ಎಂದೇ ಪ್ರಖ್ಯಾತರಾದ ಎಸ್ ಜಾನಕಿ ಅವರು ನಡೆದು ಬಂದ ಹಾದಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಪ್ರಸಾರವಾಗಲಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮ ಭಾನುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ 8:30 ಸರಣಿ ಕಾರ್ಯಕ್ರಮವಾಗಿ ಪ್ರಸಾರವಾಗಲಿದೆ.

0: ಬನ್ನಿ ಎಸ್ ಜಾನಕಿ ಅವರ ಗಾನಯಾನದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ.
1: ಪಂಚಮ ವೇದ ಎಂದು ಹಾಡಿ ಪ್ರೇಮದ ನಾದವನ್ನು ಸೃಷ್ಟಿಸಿದ ಕೋಗಿಲೆಯೊಂದು ನಮ್ಮ ಸ್ಟುಡಿಯೋಗೆ ಬಂದಿದೆ. 5 ದಶಕಗಳಿಗೂ ಮೀರಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡಿರುವ ಈ ಕೋಗಿಲೆಯ ಉಪಸ್ಥಿತಿ ಆಕೆಯ ಆರಾಧಕರಾದ ನಮಗೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದೂ ಅರಿಯದ ಅನುಭವವನ್ನು ನೀಡಿದೆ.

0: ಸ್ನೇಹಿತರೆ, ಈ ಕೋಗಿಲೆ ಯಾರು ಅಂತ ತಿಳಿತಲ್ವಾ? ಅವರೇ ನಮ್ಮ ನಿಮ್ಮೆಲ್ಲರ ಹೃದಯ ಸಿಂಹಾಸನಾಧೀಶ್ವರಿ ಅನುಪಮ ಗಾಯಕಿ ಎಸ್ ಜಾನಕಿಯವರು. ಇಂತಹ ಕೋಗಿಲೆ ನಮ್ಮೊಂದಿಗೆ ಮಾತನಾಡಲು ನಮ್ಮ ವಿವಿಧ ಭಾರತೀಯ ಕೇಳುಗರೊಂದಿಗೆ ತಮ್ಮ ಸಂಗೀತ ಪಯಣದ ಹಾದಿಯನ್ನ ನೆನಪಿಸಿಕೊಳ್ಳೋದಕ್ಕೆ ಬಂದಿದ್ದಾರೆ. ಇದು ನಮ್ಮೆಲ್ಲರ ಜೀವನದ ಅಮೃತಗಳಿಗೆ. ಈ ಗಾಯಕಿಗೆ ನಿಮ್ಮ ಪರವಾಗಿ, ನಿಲಯದ ಪರವಾಗಿ ಸ್ವಾಗತವನ್ನ ಕೋರಿ ನಮಸ್ಕಾರ ಜಾನಕಿಯಮ್ಮ.
1: ನಮಸ್ಕಾರ.
0: ನಮ್ಮ ಎಷ್ಟೋ ದಿವಸಗಳ ಕನಸನ್ನ ನೀವು ಇವತ್ತು ನನಸು ಮಾಡ್ತಾ ಇದ್ದೀರಾ. ನಮ್ಮ ಕೇಳುಗರು ಬಹಳ ದಿವಸದಿಂದ ಕೇಳ್ತಾ ಇದ್ರು, ಜಾನಕಿ ಅವರನ್ನ ಬಂದಿಲ್ಲ, ಕೋಗಿಲೆಯನ್ನು ಕರೆಸಿಲ್ವಲ್ಲ, ನೀವು ಎಲ್ಲರನ್ನು ಕರೆಸಿದಿರಾ, ಜಾನಕಿ ಅವರನ್ನು ಕರೆಸಿಲ್ವಲ್ಲ ಅಂತ ನಿಮ್ಮ ಆರಾಧಕರು ಸುಮಾರು ಜನ ನಮಗೆ ದಿನ ಫೋನ್ ಮಾಡ್ತಾ ಇದ್ರು. ಅಂತ ಅವರ ಕೋರಿಕೆಯನ್ನ ಈಡೇರಿಸುವಂತಹ ದಿನ ಇವತ್ತು ನಮಗೆ ಒದಗಿ ಬಂದಿದೆ. ಮನುಷ್ಯ ಜೀವನದಲ್ಲಿ ಅಮ್ಮ ಎಲ್ರಿಗೂ ಬಾಲ್ಯ ಅನ್ನೋದು ತುಂಬಾ ಮುಖ್ಯ.
1: ಹೌದು.
0: ಈ ಬಾಲ್ಯ ನಿಮಗ್ ಹೇಗಿತ್ತು ಅದನ್ನ ಸ್ವಲ್ಪ ನೆನಪಿಸ್ಕೊಳ್ಳೋಣ.
1: ಬಾಲ್ಯ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗೆ. ನಾನು ಆಕ್ಚುಲ್ ಆಗಿ ಹುಟ್ಟಿದ್ದು ಪಲ್ಲಪಟ್ಲ ಅಂತ ಒಂದು ಚಿಕ್ಕ ಊರು ಗ್ರಾಮ. ನಮ್ಮ ತಂದೆ ಹೆಸರು ಶ್ರೀರಾಮೂರ್ತಿ, ಅಮ್ಮನ ಹೆಸರು ಸತ್ಯವತಿ. ಹುಟ್ಟಿದ್ದು ಅಲ್ಲೇ ಆಂಧ್ರಪ್ರದೇಶ ಗುಂಟೂರು ಡಿಸ್ಟ್ರಿಕ್ಟ್, ಆದ್ರೆ ಬೆಳೆದಿದ್ದೆಲ್ಲ ನೈಜಾಮ್ ಸ್ಟೇಟ್ ಸಿರಿಸಿಳ್ಳ ಅಂತ ಅಲ್ಲಿ ಬೆಳೆದಿದೆ. ನನಗೆ ಹುಟ್ಟವಾಗೆ ನನಗೆ ವಾಯಸ್ಸು ಭಗವಂತ ದೇವರು ಕೊಟ್ಬಿಟ್ರು, ಗಿಫ್ಟ್ ಆಗಿ ಬಂತು ಹಾಡು. ನಾನು ಕಲ್ತ್ಕೊಂಡು ಬಂದ ಹಾಡು ಇಲ್ಲ ಇದು,
0: ಶಾರದೆಯ ವರ ಪ್ರಸಾದ.
1: ನನಗೆ ಅರಿಯದ ವಯಸ್ಸಲ್ಲೇ ನಾನು ಹಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ರೆ ಪಕ್ಕದ ಮನೆಯವರು ಅವರು ಎಲ್ಲ ನನ್ನ ಎತ್ಕೊಂಡು ಹೋಗೋರು ಅವ್ರ ಮನೆಗೆ ಹಾಡಿಸ್ಕೊಳ್ಳಿಕ್ಕೆ. ಅವಾಗಲೇ ತುಂಬಾ ಅಭಿಮಾನಿಗಳು, ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ಹಾಡಿಸ್ಕೊಳ್ಳೋರು. ಆವಾಗೆಲ್ಲ ಯಾವ್ದು ನೋಡ್ರಿ ಅದು ನನಗೆ ಬರುತ್ತೆ. ಸರ್ಕಸ್ ಮಾಡ್ತೀನಿ, ಡಾನ್ಸ್ ನೋಡ್ರಿ ಡಾನ್ಸ್ ಮಾಡ್ತೀನಿ, ಕೇಳಿ ಕೇಳಿ ಹಾಡೆಲ್ಲ ಹಾಡ್ತೀನಿ ಆತರ. ನಾವು ಮತ್ತೆ ರಾಜಮಂಡ್ರಿಗೆ ಹೋಗಿದ್ದೀವಿ ಆಂಧ್ರ. ರಾಜಮಂಡ್ರಿಯಲ್ಲಿ 10 ವರ್ಷ ನನಗೆ ಬಂದ ಮೇಲೆ ನಮ್ಮ ಅಮ್ಮ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಟೀಚರ್ ಹತ್ರ ಕಳಿಸಿದ್ದಾರೆ, ನೀನು ಹೇಗಾದ್ರೂ ಕಲ್ತ್ಕೋಬೇಕು ಅಂತ. ಹೊಡೆದು ಬೈದು ಅಕ್ಕನ ಜೊತೆಯಲ್ಲಿ ಕಳಿಸ್ರೆ ಹೋದೆ. ಅವರು ನಾದಸ್ವರ ವಿದ್ವಾನ್ ಪೈಡಿ ಸ್ವಾಮಿ ಅಂತ, ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಚೆನ್ನಾಗಿ ಶಿಷ್ಯರಿಗೆ ಚೆನ್ನಾಗಿ ಬರಬೇಕು ಅಂತ ಪ್ರೀತಿಯಿಂದ ಅವರು ಕಲ್ತುಕೊಟ್ಟಿದ್ದಾರೆ. ಅವರು ಏನಂದ್ರೆ ಅಂತ ನನ್ನ ಹಾಡು ಅಂದ್ರು, ನಾನು ಹಾಡಿದೆ ಯಾವುದೋ ಒಂದು ಸಾಂಗ್ ಹಾಡಿದೆ. ಅವರು ನಿನಗೆ ಸರಿಗಮ್ಮ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ದೇವರು ನಿನ್ನ ಗಂಟಲಲ್ಲಿ ಇಟ್ಟುಬಿಟ್ಟು ಪ್ರಾಕ್ಟೀಸ್ಗೆ ಸರಿಗಮ್ಮ ಬೇಕು ಅಂತ ನಗುಮೋಮಿ ಅನ್ನೋ ಕೀರ್ತನ ಸ್ಟಾರ್ಟ್ ಮಾಡಿದ್ದಾರೆ. ಅದೆಷ್ಟೋ ವರ್ಷಗಳಾದ್ಮೇಲೆ ಆ ಕೀರ್ತನ ಹೇಳ್ತಾರೆ ಅಂತದ್ದು ನಗುಮೋಮುನೇ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ನಾನು 1 ಇಯರ್ ಕೂಡ ಕಲ್ತ್ಕೊಳ್ಳಿಲ್ಲ, ಅವರು ಹೋಗ್ಬಿಟ್ರು ಪಾಪ. ಆಮೇಲೆ ನಾನು ನಿಲ್ಲಿಸಿಬಿಟ್ಟಿದ್ದೆ, ನಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಲ್ಲ.

0: ಕ್ಲಾಸಿಕಲ್ ಮೇಲೆ ಚಿಕ್ಕ ವಯಸ್ಸಲ್ಲಿ ನನಗಷ್ಟು ಇಂಟ್ರೆಸ್ಟ್ ಹೋಗ್ಲಿಲ್ಲ. ಆಮೇಲೆ ರಾಜಮಂಡ್ರಿಯಲ್ಲಿ ಹತ್ರ ಒಂದು ರಾಯಲ್ ಸೀಮಾ ಅಂತ ಕ್ಷಾಮ ಬಂತು. ಆವಾಗ ರಾಜಮಂಡ್ರಿಯಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕ್ರಾಂತಿ ಕಲಾ ಮಂಡಳಿ ಅಂತ ಒಂದು ಅಸೋಸಿಯೇಷನ್ ಇಟ್ಟು ಪ್ರೋಗ್ರಾಮ್ಸ್ ಮಾಡಿ ಹಣ ಕಳಿಸ್ತಾ ಇದ್ರು ಡೊನೇಷನ್
1: ಬರಗಾಲ ಬಂದ ಜಾಗಕ್ಕೆ.
0: ಸ್ಟೂಡೆಂಟ್ಸ್ ಎಲ್ಲ ನನ್ನನ್ನು ಹಾಡ್ಲಿಕ್ಕೆ ಕೇಳಿದ್ದಾರೆ. ನಾನು ಆ ಪ್ರೋಗ್ರಾಮ್ಸ್ ಎಲ್ಲ ಹಾಡ್ತಾ ಇದ್ದೆ, ಹಾಡ್ತಾ ಇದ್ರೆ ರೆಕಾರ್ಡ್ಸ್ ಹಾಕಿದ್ದಾರೆ ಅಂತ ಎಲ್ಲರೂ ತಿಳ್ಕೊಳ್ಳೋರು. ಹಿಂದಿ ಸಾಂಗ್ಸ್ ಎಲ್ಲ, ಲತಾ ಮಂಗೇಶ್ಕರ್ ಸಾಂಗ್ಸ್ ಅದೆಲ್ಲ, ತೆಲುಗು ಸಾಂಗ್ಸ್ ಪೀಲೀಲ ಅದು ಅದು ಹಾಡೋದು. ಹಾಗೆ ಪ್ರೋಗ್ರಾಮ್ಸ್ ಮಾಡ್ತಾ ಹಾಗೆ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಗಂಧರ್ವ ನಾಟ್ಯ ಬೃಂದ ಅಂತ ಅವರು ಶ್ರೀನಿವಾಸರು, ಅವರು ಡ್ಯಾನ್ಸ್ ಅಲ್ಲಿ ನಾನು ಹಾಡ್ಬೇಕಂತ ಕರೆದಿದ್ದಾರೆ. ಸರಿ, ಡ್ಯಾನ್ಸ್ ಕೂಡ ಹಾಡಿದೆ. ಅದು ಮಧ್ಯ ಮಧ್ಯ ಈ ಲತಾ ಮಂಗೇಶ್ಕರ್ ಸಾಂಗ್ಸ್ ಇದೆಲ್ಲ ಹಾಡೋದು, ಬರೀ ಜನಗಳೆಲ್ಲ ತುಂಬಾ ಮುಗ್ಧರಾಗ್ತಾ ಇದ್ರು. ನನ್ನ ಬಗ್ಗೆ ನಾನು ಹೇಳಬಾರ್ದು, ಯಾಕಂದ್ರೆ ಈ ಮಾಡ್ಲೇಷನ್ಸ್ ಈ ಸಂಗತಿಗಳು ಇದೆಲ್ಲ ಹಾಡೋದು ನಾನು ಕಲ್ತ್ಕೊಂಡು ಬಂದಿದ್ದಲ್ಲ,
1: ಅದೇ ದೈವದ
0: ದೇವರ ಹಾಗೆ ಇಟ್ಬಿಟ್ರು. ಅದಕ್ಕೆ ಚಿಕ್ಕ ವಯಸ್ಸಿಂದ ನನಗೆ ನಾನು ಹಾಡೋದಿಲ್ಲ, ಕೃಷ್ಣ ನನ್ನೊಳಗೆ ಹಾಡ್ತಾನೆ ಅಂತ ಒಂದು ನಂಬಿಕೆ, ಹಾಗೆ ಹಾಡ್ತಾ ಇದ್ದೆ. ಆಮೇಲೆ ಹೈದರಾಬಾದ್ಗೆ ಬಂದಿವಿ. ಹೈದರಾಬಾದ್ ಅಲ್ಲಿ ಅವಾಗ ಅವಾಗ ಪ್ರೋಗ್ರಾಮ್ಸ್ ಮಾಡ್ತಾ ಇರೋದು, ಆಲ್ ಇಂಡಿಯಾ ರೇಡಿಯೋ ಕಾಂಪಿಟೇಷನ್ಸ್ ನಡೆದಿದೆ. ಆ ಕಾಂಪಿಟೇಷನ್ಸ್ ಅಲ್ಲಿ ನನಗೆ ಪ್ರೈಸ್ ಬಂತು. ಎಲ್ಲಾ ಸ್ಟೇಟ್ ನಿಂದ ನಾನು ಸೆಲೆಕ್ಟ್ ಆಗಿ ಮೆಡ್ರಾಸ್ ಬಂದೆ. ಮೆಡ್ರಾಸ್ ಅಲ್ಲಿ ಫೈನಲ್ಸ್ 56 ಅಲ್ಲಿ 56 ಎಂಟು ಆಲ್ಮೋಸ್ಟ್, ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಅಂದ್ರೆ ನೀವು ನೋಡ್ರಿ, ಲೈಟ್ ಮ್ಯೂಸಿಕ್ ಅಂದಾಗ ಲೈಟ್ ಮ್ಯೂಸಿಕ್ ಪ್ರೈಸ್ ಕೊಡಬೇಕು, ಕ್ಲಾಸಿಕಲ್ ಹಾಡಿದವರಿಗೆ ಫಸ್ಟ್ ಪ್ರೈಸ್, ಪುರಂದರದಾಸ್ ಕೀರ್ತನ ಸ್ವರಗಳೆಲ್ಲ ಹಾಕಿ ರಾಗ ಹಾಡಿದವರಿಗೆ ಫಸ್ಟ್ ಪ್ರೈಸ್ ಕೊಟ್ರು, ನನಗೆ ಸೆಕೆಂಡ್ ಪ್ರೈಸ್. ಹೈದರಾಬಾದ್ ಇಂದ ಮಂಚಾಲ್ ಜಗನ್ನಾಥರಾವ್ ಅಂತ ಜಡ್ಜಿ ಅವರು ಕೂಡ ಮೆಡ್ರಾಸ್ ಬಂದ್ರು, ಅವ್ರು ಜಗಳ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ. ಏನದು, ನಮ್ಮ ಆರ್ಟಿಸ್ಟ್ ಲೈಟ್ ಅಂದ್ರೆ ಲೈಟೇ ಹಾಡಿದ್ರೆ ಇವರಿಗೆ ಫಸ್ಟ್ ಪ್ರೈಸ್ ಬರಬೇಕಂತ. ಆದ್ರೇನೋ ಅದೇನೋ ಸರಿ, ಹಾಗೆ ಸೆಕೆಂಡ್ ಪ್ರೈಸ್. ಫಸ್ಟ್ ಅವಾರ್ಡ್ ಪ್ರೈಸ್

ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ಹತ್ರ ತಗೊಂಡೆ, ಡೆಲ್ಲಿಗೆ ಹೋಗಿ ಅಲ್ಲಿ ಕೊಟ್ರು. ಆಮೇಲೆ ಮೆಡ್ರಾಸ್ಗೆ ಬಂದಿದ್ದು ನಮ್ಮ ಮಾಮನವರು ವಿ ಚಂದ್ರಶೇಖರ್ ಮೌನ ಆಕ್ಟರ್, ಅವರು ಸ್ವಂತವಾಗಿ ಅವರೇ ಮೇಕಪ್ ಮಾಡಿಕೊಂಡು ನೆಹರು ಹಾಗೆ ಗಾಂಧಿ ಹಾಗೆ ಎಲ್ಲ ಮೇಕಪ್ ಮಾಡಿಕೊಂಡು ಸ್ಟೇಜ್ ಮೇಲೆ ಅಪಿಯರೆನ್ಸ್ ಚಿಕ್ಕ ಚಿಕ್ಕ ನಾಟಕಗಳು ಹಾಡ್ತಾರೆ. ಅವರು ಮೇಕಪ್ ಚೇಂಜ್ ಮಾಡೋ ಒಳಗೆ ಮಧ್ಯೆ ಒಂದು ಸಾಂಗ್ ಹಾಡಬೇಕಂತ ನನ್ನನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅಮ್ಮ ಹೋಗ್ಬಿಟ್ರು, ಬಾವ ಅಕ್ಕ ಮನೆಯಲ್ಲಿದ್ದೆ, ಅವರು ಕರೆದ್ರೆ ಸರಿ ಅಂತ ಹೋಗಿ ಹಾಡಿದೆ. ಹಾಡುವಾಗ ಜನಗಳೆಲ್ಲ ತುಂಬಾ ಏನೋ ಉಲ್ಲಾಸ ಅವರಿಗೆ, ಅಯ್ಯೋ ಹೇಗಿದೆ ಎಲ್ಲ ತಮಿಳು ಕಟ್ಟಿ ಹಾಡಿದಾಗಿದೆ ಅದು ಅಂತ. ಅವಾಗ ಒಂದು ಸಾಂಗ್ ಹಾಡಿದೆ ನಾಗಿನ್ ಪಿಕ್ಚರಿಂದ, ಮೇರಾ ದಿಲ್ಲಿಯ ಪುಕಾರಿ ಆಜಾ.

ರಾಜಾ ಈ ಸಾಂಗ್ ಹಾಡಿದೆ. ಮುಂಚೆ ಎಲ್ಲರೂ ಗಲಾಟ ಮಾಡಿದ್ದಾರೆ ಹಾಡೋದ್ ಮುಂಚೆ. ನಾನು ಸ್ಟೇಜ್ ಮೇಲೆ ಬಂದ ತಕ್ಷಣ ನನ್ನ ಕಪ್ಪಗೆ ಲೀನ್ ಆಗಿ ಎರಡು ಜಡೆ ಹಾಕೊಂಡು ಪಾವಾಡ ದಾವಣೆ, ನಾನು ನನ್ನ ನೋಡಿದ ತಕ್ಷಣ ಎಲ್ರಿಗೆ ಒಂದು ಕಾಮಿಡಿ ಆಗಿ ನಕ್ಕು. ಸ್ಟೂಡೆಂಟ್ಸ್ ಎಲ್ರು ಕಾಲೇಜಿ ಸ್ಟೂಡೆಂಟ್ಸ್ ಎಲ್ರು ಗಲಾಟೆ ಮಾಡಿಬಿಡು ಅಂತ. ಈ ಸಾಂಗ್ ಆಜ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಗಪ್ ಜಿಪ್ ಸೈಲೆಂಟ್ ಆಗಿಬಿಟ್ರು. ಅವಾಗ ಸಾಂಗ್ ಆಗಿದ ತಕ್ಷಣ ಎಲ್ರು ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ನೀವ್ ಎಲ್ಲಿದ್ದೀರಿ, ನಿಮ್ಮ ಅಡ್ರೆಸ್ ಕೊಡ್ರಿ, ಈಗೆಲ್ಲ ಗಲಾಟೆ ಮಾಡ್ತಾ ಇದ್ರೆ ನಮ್ಮ ಮಾವನವರು ಸುಮ್ಮನೆ ರೀ, ಆರ್ಟಿಸ್ಟ್ ಡಿಸ್ಟರ್ಬ್ ಮಾಡಬೇಡ್ರಿ, ಟೈಮ್ ಆಯ್ತು ಅಂತ ನೆಕ್ಸ್ಟ್ ಕ್ಯಾರೆಕ್ಟರ್ ಅವ್ರ ಸ್ಟೇಜ್ ಮೇಲೆ ಬಂದ್ಬಿಟ್ರು.

ಮನದಲ್ಲೇ ನಿಂತಿಹ ನಗುತ್ತಲೇ

ನೆನೆದರೆ ಬರುತ್ತೀಯಾ ಹರುಷವು? ಏನಿತ್ತು?

0: ಆಮೇಲೆ ಕೆಲವು ದಿವಸ ಆದ್ಮೇಲೆ ನಾವು ಹೈದರಾಬಾದ್ ಅಲ್ಲಿ ಇದ್ವಿ, ನಮ್ಮ ಮಾಮನವರು ಅವ್ರ ಮಗಳ ಮನೆಗೆ ಅಂದ್ರೆ ನನ್ನ ನಾದಿನಿ ನಾದಿನಿ ಮನೆಗೆ ಕರ್ಕೊಂಡು ಹೋಗಿದ್ರು. ಒಂದು ದಿವಸ ಅಲ್ಲಿ ನಮ್ಮವ್ರು ಬಂದ್ರು, ಮದ್ವೆ ಆಗ್ಲಿಲ್ಲ ಅವಾಗ, ನೆಲ್ಲೂರಲ್ಲಿ ಇರೋದು, ನೆಲ್ಲೂರಿನಿಂದ ಅವ್ರು ಬಂದ್ರು. ಅವ್ರು ಬರೋದಕ್ಕೆ ಮುಂಚೆನೆ ನಮ್ಮ ಮಾಮನವರ ಜೇಬಿನಿಂದ ಫೋಟೋ ಕೇಳಾಗೆ ಬಿದ್ದ್ರು, ನಮ್ಮ ಫೋಟೋ ನಾನು ತೆಗೆದು ಕಳ್ತನವಾಗಿದೆ
1: ಇಟ್ಕೊಂಡ್ಬಿಟ್ಟ.
0: ನಾನು ಆ ಫೋಟೋ ಮಾಡಿ ಲವ್ ಮಾಡಿದೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಏನು ನಡೆದಿದೆ ಅಂತ ನೀವು ಕೇಳಿದಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೆ.
1: ನೆನೆಸ್ಕೊಳ್ಳುವಂತ
2: ಅಂದ್ರೆ ನಿಮ್ ಮನೆಯವ್ರನ್ನ ನೀವು ಮೊದ್ಲು ಫೋಟೋದಲ್ಲಿ ನೋಡಿದ್ರಿ?
0: ಫೋಟೋದಲ್ಲಿ
2: ಫಸ್ಟ್ ನೋಡಿದ್ರಿ.
0: ನೋಡಿ ಆ ಫೋಟೋ ಎತ್ಕೊಂಡು ಕಳ್ಳತನವಾಗಿ ಇಟ್ಕೊಂಡೆ, ಮಾಮನವ್ರ ಗೊತ್ತಿಲ್ಲ. ಆಮೇಲೆ ಅವ್ರು ಬಂದ್ರು, ಬಂದ್ರೆ ಮಾಮ ಇಂಟ್ರೊಡ್ಯೂಸ್ ಮಾಡಿದಾರೆ, ಚೆನ್ನಾಗಿ ಹಾಡ್ತಾಳೆ ಅಂದ್ರೆ ಒಂದು ಹಾಡು ಅಂದ್ರು. ನಾನು ಚೋರಿ ಚೋರಿನೆಲ್ಲ ಒಂದು ಸಾಂಗ್ ಇದೆ, ರಸಿಕ್ ಬಲ್ಮಾ.

0: ಈ ಹಾಡು ಹಾಡಿದೆ. ಅವರಿಗೆ ಹುಚ್ಚು ಹಿಡಿದಿದೆ, ನಮ್ಮವರಿಗೆ
1: ನಮಗೆ
0: ಹೇಗಾಗಿ ಚೆನ್ನಾಗಿಲ್ಲ. ಆವಾಗ ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ನಾನೇ ಹೇಳ್ತೀನಲ್ಲ, ಆವಾಗ ತುಂಬಾ ಚೆನ್ನಾಗಿ ಹಾಡ್ತಾ ಇದೆ ಅವರು. ತುಂಬಾ ಚೆನ್ನಾಗಿದೆ. ಏನು ಈ ಸಿಂಗರು, ಸಾಧಾರಣವಾದ ಸಿಂಗರ್ ಇಲ್ಲ ಇದು, ವರ್ಲ್ಡ್ ಫೇಮಸ್ ಆಗೋ ಸಿಂಗರು. ಈ ಸಿಂಗರ್ ಇಟ್ಕೊಂಡು ನೀನು ಮೇಕಪ್ ಚೇಂಜ್ ಮಾಡೋ ಒಳಗೆ ಒಂದ್ ಸಾಂಗ್ ಹಾಡಿಸ್ತೀಯ, ಚೆನ್ನಾಗಿಲ್ಲ, ನಾವು ಸಿನಿಮಾ ಫೀಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರು ನಮ್ಮವರು. ಆಮೇಲೆ ಮಾಮನವರು AVM ಸ್ಟುಡಿಯೋಗೆ ಲೆಟರ್ ಬರೆದಿದ್ದಾರೆ, ನಮ್ಮ ಹತ್ರ ಒಂದು ಹುಡುಗಿದೆ ಚೆನ್ನಾಗಿ ಹಾಡ್ತಾಳೆ, ನೀವು ಬೇಕಂದ್ರೆ ಕರಿಬಹುದು, ಇಷ್ಟೇ ಬರೆದಿದ್ದಾರೆ. AVM ಇಂದ ಆಡಿಷನ್ಗೆ ಬನ್ರಿ ಅಂತ ಲೆಟರ್ ಬಂತು. ಹೋಗಿದ್ದೀವಿ ಮೆಡ್ರಾಸ್ಗೆ, ಈ ಸಾಂಗ್ ಹಾಡಿದೆ ಇಂಟರ್ವ್ಯೂ ಅಲ್ಲಿ. ಏನು ನೋಡಿ ಆಡಿಷನ್ ಅಲ್ಲಿ ಸಾಂಗ್ ಹಾಡಿದ್ರೆ ಸ್ಟುಡಿಯೋನಲ್ಲೆಲ್ಲ ಹೊರಗಡೆ ಜನಗಳು ಗುಂಪು ಕೂಡಿಬಿಟ್ರು, ಏನು ಮೈ ಕೊಟ್ಬಿಟ್ರು, ನಾ ಹಾಡ್ದಾ ಇದೆ ಏನೇನೇನೋ ಹಾಡು. ಆರ್ ಸುದರ್ಶನ ಇಲ್ಲ ಮಿಸ್ ಲೀಲಾವತಿ ಅದೆಲ್ಲ ಗೊತ್ತಲ್ಲ,
1: ಸುದರ್ಶನ
0: ಮ್ಯೂಸಿಕ್ ಡೈರೆಕ್ಟರ್, ಗೋವರ್ಧನ ಸುದರ್ಶನ್ ಇಬ್ರು ಸ್ಟಾಫ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿ ಅಲ್ಲಿದ್ರು
1: AVM ಅಲ್ಲಿ
0: ಅವರು ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಜನಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ, ಮೈಯಪ್ಪ ಚೆಟ್ಟಿಯಾರ್ ಎಲ್ರು ಅವ್ರು ಏನೋ ಏನು ವಾಯ್ಸ್ ಏನ್ ಹಾಡ್ತಾ ಇದ್ದಾಳೆ ತುಂಬಾ ಮೈ ಮರೆತು ಹೋದ್ರು. ಆಗ ಸ್ಟಾಫ್ ಆರ್ಟಿಸ್ಟ್ ಆಗಿ ಮಾಸ ಸಂಬಳಕ್ಕೆ ನನ್ನನ್ನು ಸೇರಿಸ್ಕೊಂಡ್ರು. AVM ಒಂದು ಸಿಂಗರ್ ಸೇರಿಸ್ಕೊಂಡ್ರೆ ಅಂದ್ರೆ ಸಾಧಾರಣವಾಗಿ ತಕೊಳ್ಳಲ್ಲ ಅಂತ ಹೆಸರಿದೆ, ತುಂಬಾ ದೊಡ್ಡ ಕನ್ಸನ್ ಅಲ್ಲ ಅದು, ಸಾಧಾರಣವಾದವರ ಅವರು ತಕೊಳ್ಳಲ್ಲ ಅಂತ ಹೆಸರು. ನನಗೆ ಮುಂಚೆನೆ ಸುಶೀಲಾ ಸ್ಟಾಫ್ ಆರ್ಟಿಸ್ಟ್ ಆಗಿದ್ರು ಅಲ್ಲಿ,
1: ಸರಿ
0: ಅವ್ರು ಬಂದ್ರು ಆಮೇಲೆ ನಾನು ಹೋದೆ. ಈ ಹೆಸರಲ್ಲಿ ಏನಾಯ್ತು, ಹೊರಗಡೆ ಎಲ್ಲರೂ ನನ್ನ ಕರೆದು ಹಾಡು ಹಾಡಿಸಿದ್ದಾರೆ, ಒಬ್ರು ಮನೆಗೆ ಹೋಗೋ ವಿಷಯನೇ ಇಲ್ಲ, ಯಾರನ್ನು ಕೇಳೋದಾಗಿಲ್ಲದೆ ಆಟೋಮೆಟಿಕ್ ಆಗಿ ನನಗೆ ಸಾಂಗ್ಸ್ ರೆಕಾರ್ಡಿಂಗ್ಸ್ ಬಂತು. ದಿನಾಗ್ಲೂ ರೆಕಾರ್ಡಿಂಗ್ ಆವಾಗಲಿಂದ ಎವ್ರಿ ಡೇ. 3 ವರ್ಷ ಕಾಂಟ್ರಾಕ್ಟ್, 10 ತಿಂಗಳಲ್ಲೇ ಕ್ಯಾನ್ಸಲ್ ಮಾಡಿದ್ದೀವಿ ಕಾಂಟ್ರಾಕ್ಟ್, ತುಂಬಾ ಬ್ಯುಸಿ, 2 ವೇಳೆ ರೆಕಾರ್ಡಿಂಗ್ಸ್ ಹಾಗೆ ನಡೆದಿದೆ. ಫಸ್ಟ್ ರೆಕಾರ್ಡಿಂಗ್ AVM ಅಲ್ಲಿ ಹಾಡೋಕೆ ಮುಂಚೆನೆ ಹೊರಗಡೆ ಹಾಡಿದೆ, ತಮಿಳ್ ಟಿ ಚಲಪತ್ರಾವ್ ಅಂತ ಮಾವನ ಮಗಳು ಮಾಡಿದಾರಲ್ಲ ಅವರು ಮ್ಯೂಸಿಕ್ ಡೈರೆಕ್ಟರ್. ಫಸ್ಟ್ ಅವರು ಮ್ಯೂಸಿಕ್ ಅಲ್ಲಿ ತಮಿಳ್ ಶೋಕ ಗೀತೆ.
1: ಯಾವ ಹಾಡೋದು?
0: 2 ಸಾಂಗ್ಸ್ ಶೋಕ ಗೀತೆ ಹಾಡಿದೆ, ಪಿಕ್ಚರ್ ಬರ್ಲಿಲ್ಲ. ಅದು ವಿಧಿಯನ್ ವಿಳೆಯಾಟು ಅಂದ್ರೆ ವಿಧಿ ಆಟ, ವಿಧಿ ಆಟ ಅಂತ ಆ ಪಿಕ್ಚರ್, ವಿಧಿ ಆಟ ಆಡಿದೆ, ಪಿಕ್ಚರ್ ಬರ್ಲೇ ಇಲ್ಲ. ಅಂದ್ರೆ ಸಾಂಗ್ ಕೂಡ ನನ್ನ ಹತ್ರ ಇಲ್ಲ, ಆ ಒಂದು ಲೈನ್ ಮಾತ್ರ ಜ್ಞಾಪಕ ಇದೆ, ಹಾಡ್ತೀನಿ.

0: ಹಾಡುದು
1: ತುಂಬಾ ಅಂತಹದ್ದು. ಎರಡು ಸಾಂಗ್ಸ್ ಸಾವಿತ್ರಿ ಹೀರೋಯಿನ್ ಅಂದ್ರು, ಎರಡು ಸಾಂಗ್ಸ್ ರೆಕಾರ್ಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂತು. ಎಲ್ಲರೂ ತುಂಬಾ ಪ್ಲೀಸ್ ಆಗಿದ್ದಾರೆ. ತಮಿಳು ಅಂದ್ರೆ ಏನೋ ಅವಾಗ ಒಂದು ಲೆಟರ್ ಕೂಡ ಗೊತ್ತಿಲ್ಲ, ಆದ್ರೆ ತುಂಬಾ ಕರೆಕ್ಟ್ ಆಗಿ ನಮ್ ತಮಿಳು ಅವರು ಹಾಡಿದಾಗೆ ಇದೆ ಅಂತ ಎಲ್ಲರೂ ಮೆಚ್ಕೊಂಡ್ರು.
0: ಅದ್ ಹೇಗ್ ಸಾಧ್ಯ ಆಯ್ತು ನೀವು ತಮಿಳು ಅಭ್ಯಾಸ ಮಾಡ್ಕೊಂಡ್ರೆ?
1: ಏನಿಲ್ಲ, ಒಂದು ಲೆಟರ್ ಕೂಡ ಗೊತ್ತಿಲ್ಲ ಅವಾಗ ಏನ, ಆದ್ರೇನು ತೆಲುಗಲ್ಲಿ ಬರ್ಕೊಂಡು ಹಾಡಿದೆ. ಅವ್ರು ತುಂಬಾ ಲೈಕ್ ಮಾಡಿದ್ದಾರೆ ಎಲ್ರು. ಸುಮ್ಮನೆ ಒಂದು ಲೈನ್ ಹಾಡ್ತೀನಿ. ಪಾಳಾನದೇನೋ ಈ ತರ ಆತರ ಅಳ್ತಾ ಹಾಡೋ ಸಾಂಗ್. ಸಾಂಗ್ ಎಲ್ಲ ಜ್ಞಾಪಕ ಇಲ್ಲ, ಹಾಡಿದ್ದೇನೆ. ಇನ್ನೊಂದು ಸಾಂಗ್ ಇನ್ನೂ ಹೆವಿ, ಅಯ್ಯೋ ಅಳ್ತಾ ಅಳ್ತಾ ಹಾಡೋ ಸಾಂಗ್. ಎರಡು ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ.
0: ಟಿ ಚಲಪತಿರಾವ್
1: ಚಲಪತಿರಾವ್ ಮ್ಯೂಸಿಕ್ ಅದೇ ಪಿಕ್ಚರ್. 9-1 ಕಾಲ್ ಶೀಟ್ ಅಲ್ಲಿ ಎರಡು ಸಾಂಗ್ ಮಾಡಿದ್ದಾರೆ.
0: ಅಂದ್ರೆ ನೀವು ಚಿತ್ರರಂಗಕ್ಕೆ ಬಂದು ಹಾಡಿದ ಮೊದಲ
1: ಹಾಡೋದು. ಆಮೇಲೆ ನೆಕ್ಸ್ಟ್ ಡೇನೆ ತೆಲುಗು MLA ಅಂತ ತೆಲುಗು ಪಿಕ್ಚರ್, ಪೆಂಡ್ಯಾಲ ನಾಗೇಶ್ವರರಾವ್ ಅವರ ಮ್ಯೂಸಿಕ್. ಅದರಲ್ಲಿ ನಾನು ಘಂಟಸಾಲ ಡ್ಯುಯೆಟ್, ಫಸ್ಟ್ ತೆಲುಗು ಸಾಂಗ್ ವಿತ್ ಘಂಟಸಾಲ. ದೊಡ್ಡ ಸಿಂಗರ್ ಅಲ್ಲ ಅವರು, ಅವ್ರ ಜೊತೆಯಲ್ಲಿ ಡ್ಯುಯೆಟ್. ಅಯ್ಯೋ ಘಂಟಸಾಲ ಅಂದ್ರೆ ಅವಾಗ ದೇವರು ಅವರು, ದೊಡ್ಡ ಸಿಂಗರ್ ಅಲ್ಲ ಅವಾಗ ಘಂಟಸಾಲ ಅಂದ್ರೆ. ಅವ್ರ ಜೊತೆಯಲ್ಲಿ ಹಾಡ್ಬೇಕಂದ್ರೆ ಸರಿ ಹಾಡಿದೆ. ಅದು ಹೀಗೆ ಸ್ವಲ್ಪ ಹ್ಯಾತಸೆ, ಅದು ತುಂಬಾ ಪಾಪ್ಯುಲರ್ ಆಯ್ತು. ಗೋಲ್ಡನ್ ಜೂಬಿಲಿ ನಡೆದಿದೆ ನನಗೆ ಹೈದರಾಬಾದ್ ಅಲ್ಲಿ, ಆವಾಗ ಕೂಡ ಆ ಸಾಂಗ್ ಹಾಡೋದ್ರು ನಾನು, ಅಷ್ಟು ಹಿಟ್ಟು ಅದು. ಹ್ಯಾತಾ ಸಾದ್ರಿ ಕೂಡ, ಅದು ಕೂಡ ಸಾವಿತ್ರಿ ಮೇಲೆ ರಿಯಾಕ್ಷನ್. ಹಾಡೋರು ಬೇರೆ, ಲಂಬಾಡಿ ಅವರು ಹಾಡ್ತಾ ಇರ್ತಾರೆ, ಆದ್ರೆ ರಿಯಾಕ್ಷನ್ ಮಾಡಿ ಮೇಲೆ ಸಾವಿತ್ರಿ ರಿಯಾಕ್ಷನ್ ಆಕ್ಷನ್ ಅದು. ಆತರ ಅದು

ಸ ಈ ಹಾಡು ಇದೊಳಗೆ ಅಳದ ಹಾಡಿದೆ. ಏನು ಈ ಥರ ಸೆಕೆಂಡ್ ಸಾಂಗ್ ಕೂಡ ಅಳೋ ಸಾಂಗ್ ಹೇಳಿದೆ, ತುಂಬ ಹಿಟ್ ಆಯಿತು. ಆಮೇಲೆ ಮಲಯಾಳ, ಮಲಯಾಳದಲ್ಲಿ ಕೂಡ ಅಳೋ ಸಾಂಗ್. ಈಗ ನಾನು ಹೇಳಿದ್ದೀನಿ ನೋಡ್ರಿ ನಾಗಿನ ಸಾಂಗು, ಆ ಸಾಂಗು.

ಅವ್ರಿಗೆ ಆತರ ಏನೋ ಬರುತ್ತೆ ವರ್ಡ್ಸ್ ಜ್ಞಾಪಕ ಇಲ್ಲ. ಅದು ಅಳ್ತಾ ಹಾಡೋ ಸಂಗೆ ನೋಡಿ, ಮೂರು ಭಾಷೆಯಲ್ಲಿ ಹಾಗೆ ಹಾಡಿದೆ. ಕನ್ನಡ ನೆಕ್ಸ್ಟ್ ಕನ್ನಡ ಬಂತು, ಕನ್ನಡ ಮಾತ್ರ ಹಾಡಿದ್ದು ಹ್ಯಾಪಿ ಸಾಂಗ್. ರಿಲೀಸ್ ಆಯಿತು ಪ್ಯಾಥಸ್. ಫಸ್ಟ್ ಹಾಡಿದ್ದು ಕೃಷ್ಣ ಗಾರುಡಿ, ಭಲೆ ಭಲೆ ಗಾರುಡಿ ಬರುತ್ತೀಯ ನೋಡಿ. ಕನ್ನಡದಲ್ಲಿ ನಾನು ಹಾಡಿದ್ದು ಫಸ್ಟ್ ಸಾಂಗ್ ಅದು.

ನನ್ ಕೃಷ್ಣ ಅಂದ್ರೆ ಇಷ್ಟ ಇಲ್ಲ ನನಗೆ. ಆ ಪಿಕ್ಚರ್ ಅಲ್ಲಿ ಕೃಷ್ಣ ಗಾರುಡಿ ಸಿನಿಮಾ, ಅದರಲ್ಲಿ ಹಾಡಿದ್ದೀನಿ. ರಿಲೀಸ್ ಆಗಿದ ಪಿಕ್ಚರ್ ರಾಯರ ಸೊಸೆ. ತಾಳಲೆಂತು ಶೋಕ ವೇಗ ಆ ಸಾಂಗು, ಅದು ಫಸ್ಟ್ ರಿಲೀಸ್ ಆಕ್ಚುಲ್ ಆಗಿ. ಈಗ ಕಂಟಿನ್ಯೂಸ್ ಆಗಿ ಎವ್ರಿಡೇ ರೆಕಾರ್ಡಿಂಗ್ಸ್ ನಡೀತಾ ಇತ್ತು. ಎರಡು ವೇಳೆ ಯಾವ್ದೋ ಒಂದು ರೆಕಾರ್ಡಿಂಗ್ಸ್, 20 ಸಾಂಗ್ಸ್ ಹೊರಗಡೆ ಹಾಡಿದ ಮೇಲೇನೆ AVM ಸ್ಟುಡಿಯೋನಲ್ಲಿ ರೆಕಾರ್ಡಿಂಗ್ ಆಯ್ತು. ಅದು ಫಸ್ಟ್ ಸಿನಾಲಿಸ್ ಅಲ್ಲಿ ಹಾಡಿದ್ದು, ಆಮೇಲೆ AVM ಅಲ್ಲಿ ರೆಕಾರ್ಡಿಂಗ್ ಬಂತು. ಅದು ಭಾಯಿ ಭಾಯಿ ಅಂತ ಒಂದು ಫೀಚರ್ ಇದೆ ಹಿಂದಿನಲ್ಲಿ. ಅದು ಲತಾ ಮಂಗೇಶ್ಕರ್ ಸಾಂಗ್ಸ್ 5 ಸಾಂಗ್ಸ್ ನಾನು ಹಾಡಿದೆ ಅದಕ್ಕೆ, ನಿಮ್ಮೆ ಅಂತ ಆಕ್ಟ್ರೆಸ್ ಅದಕ್ಕೆ. ಅದು ಅಳತಾ ಹಾಡೋದೆ, ಅದರಲ್ಲಿ ಒಂದು ಸಾಂಗ್ ಸರ್

0: ವೇದನ ಈ ಸಾಂಗ್ ಸಿನ್ಹಲೀಸ್ ಫಸ್ಟ್ ಹಾಡಿದ್ದು ಅಳುವ ಸಾಂಗ್ ಸಿನ್ಹಲೀಸ್ ಅಲ್ಲಿ. ಈ ತರ ನನ್ನ ಕ್ಯಾರಿಯರ್ ಫಿಲ್ಮ್ ಫೀಲ್ಡ್ ಅಲ್ಲಿ ಸ್ಟಾರ್ಟ್ ಆಯ್ತು.
1: ಅಂದ್ರೆ ನೀವು ಅವತ್ತು ಕಾಲಿಟ್ಟಿದ್ದಕ್ಕೆ 50 ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆ.
2: ಭಾರತೀಯ ಚಿತ್ರರಂಗದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಗಾಯಕಿ ಎಸ್ ಜಾನಕಿ ಅವರ ಹೆಸರು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಹೊಂಗದಿರು. ಅಸಂಖ್ಯ ಹಾಡುಗಳನ್ನು ಹಾಡಿದರೂ ಇಂದಿಗೂ ದಣಿವರಿಯದ ಮಹಾನ್ ಚೇತನ. ಶಾಸ್ತ್ರೀಯ ಗೀತೆಯಾಗಲಿ, ಭಕ್ತಿಗೀತೆಯಾಗಲಿ, ಚಿತ್ರಗೀತೆಯಾಗಲಿ ಮಾಧುರ್ಯದ ಮುದ್ರೆಯೊಂದಿಗೆ ಸ್ವಂತಿಕೆಯ ಸಹಿ ಛಾಪಿಸಿ ಜನಮಾನಸದಲ್ಲಿ ಭದ್ರವಾಗಿ ನೆಲೆಯೂರಿದ ಅತ್ಯದ್ಭುತ ಪ್ರತಿಭೆ ಎಸ್ ಜಾನಕಿ. ಹುಟ್ಟಿನಿಂದ ಗಾಯಕಿ, ಪಟ್ಟಿನಿಂದ ಸಾಧಕಿ. ಎಸ್ ಜಾನಕಿ ಅವರು ಹುಟ್ಟಿದ್ದು 1938 ಏಪ್ರಿಲ್ 23 ತಾರೀಖು.

0: ಎಸ್ ಜಾನಕಿಯವರ ವಿಶೇಷ ಸಂದರ್ಶನದ ನಂತರ ಫಿಫಾ ವರ್ಲ್ಡ್ ಕಪ್ 2026 ಡೈಲಿ ಅಪ್ಡೇಟ್ಸ್ ಕೇಳಿದಿರಿ.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ್ ಮಿಲ್ ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ, ಆಯೇ ಘರೋ ಆಫೀಸೋ ಮೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ, ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೆ, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೈನ್ ಅಭಿಯಾನ್ ಸೇ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ?

ಬೀಜ ಮೊಳಕೆಯೊಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ ಮುಖ್ಯ.

0: ಸಮಯ ಈಗ 7:34 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ದಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನು ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಷಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13 ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8 ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕ್ಯಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಗೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ದತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ.

0: ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48ರಷ್ಟು ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12ರವರೆಗೆ ನಡೆಯಲಿದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು, 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು, 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನೈನಾ ಕಂಚಿನ ಪದಕ ಗೆದ್ದರೆ, ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: ಈಗ ವೇಳೆ ಸರಿಯಾಗಿ 7:45:40 ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಮತ್ತು ಇದು ಒಲವಿನ ಆಲಾಪ. ಸ್ನೇಹಿತರೆ, ಕೆಲವರು ನಮ್ಮ ಜೀವನದಿಂದ ಹೋಗ್ಬಿಡ್ತಾರೆ. ನಂಬರ್ ಡಿಲೀಟ್ ಆಗಿರಬಹುದು, ಫೋಟೋಗಳು ಕಾಣೆಯಾಗಿರಬಹುದು, ಮಾತುಕತೆ ನಿಂತಿರಬಹುದು. ಆದರೆ ಯಾವುದೋ ಒಂದು ಹಾಡು ಕೇಳಿದಾಗ, ಅಥವಾ ಒಂದು ರಸ್ತೆ ಕಂಡಾಗ, ಅಥವಾ ಒಂದು ಮಳೆಯ ಸಂಜೆ ಬಂದಾಗ, ಹಠಾತ್ ಅವರು ಮತ್ತೆ ನಮ್ಮ ಮನಸ್ಸಿನೊಳಗೆ ನಡೆಯಲು ಶುರು ಮಾಡ್ತಾರೆ. ವಿಚಿತ್ರ ಅಲ್ವಾ? ನಾವು ಕೆಲವರನ್ನ ಮರ್ತಿದ್ದೀವಿ ಅನ್ಕೊಂತೀವಿ, ಆದ್ರೆ ಒಂದೇ ಒಂದು ಕ್ಷಣ ಸಾಕಲ್ಲ ಅವರು ಇನ್ನು ನಮ್ಮೊಳಗೆ ಇದ್ದಾರೆ ಅನ್ನೋದನ್ನು ಅರಿಯಲು. ಹಾಗಾದರೆ ನಾವು ಕೂಡ ಯಾರ್ದಾರು ನೆನಪಿನಲ್ಲಿ ಇನ್ನೂ ಬದುಕುತ್ತಿದ್ದೇವ? ಯಾರ್ದಾರು ಹಳೆಯ ಡೈರಿಯ ಮಧ್ಯೆ, ಅಥವಾ ಯಾರ್ದೋ ಪ್ಲೇ ಲಿಸ್ಟ್ ನಲ್ಲಿ, ಅಥವಾ ಯಾರ್ದೋ ರಾತ್ರಿ ನಿದ್ದೆ ಇಲ್ಲದ ಕ್ಷಣದಲ್ಲಿ, ಅಥವಾ ಯಾರದೋ ಮನಸ್ಸಿನಲ್ಲಿ ಏನಾದರೂ ಆಗಿದ್ದರೆ ಅನ್ನೋ ಪ್ರಶ್ನೆಯಲ್ಲಿ ಇನ್ನು ನಾವು ಉಳಿದಿದ್ದೇವ? ಇವತ್ತಿನ ಒಲವಿನ ಆಲಾಪ ಹೋದವರ ಬಗ್ಗೆ ಅಲ್ಲ, ಹೋಗಿಯೂ ಸಂಪೂರ್ಣ ಹೋಗದವರ ಬಗ್ಗೆ.

ಯಾರಾದರೂ ನಮ್ಮ ಬದುಕಿನಲ್ಲಿ ತುಂಬಾ ಕಡಿಮೆ ಸಮಯ ಇರ್ತಾರೆ, ಆದರೆ ಅವರ ನೆನಪು ಮಾತ್ರ ತುಂಬಾ ವರ್ಷ ಇರುತ್ತೆ. ಒಂದು ಕಾಲೇಜಿನ ಬೆಂಚ್, ಒಂದು ಬಸ್ ಸ್ಟಾಪ್, ಒಂದು ಲೈಬ್ರರಿಯ ಸೈಲೆನ್ಸ್ ಅಥವಾ ಒಂದು ಮಿಸ್ಡ್ ಕಾಲ್ ಅಷ್ಟೇ. ಆದರೂ ವರ್ಷ ನಂತರವೂ ಅವರ ಹೆಸರು ಕೇಳಿದರೆ ಮನಸ್ಸು ಕ್ಷಣಕಾಲ ನಿಂತಂತೆ ಆಗುತ್ತದೆ. ಬಹುಶಃ ಪ್ರೀತಿ ಅಂದರೆ ಜೊತೆಯಾಗಿ ಉಳಿಯೋದಷ್ಟೇ ಅಲ್ಲ, ದೂರವಾದ ಮೇಲೂ ಮನಸ್ಸಿನಲ್ಲಿ ಉಳಿಯೋದೇ ಆಗಿರಬಹುದು.

ಈ ಕ್ಷಣದಲ್ಲಿ ಯಾರಾದರೂ ಹಳೆಯ ಸ್ಕೂಲ್ ಗ್ರೂಪ್ ಫೋಟೋ ನೋಡ್ತಿರಬಹುದು. ಅಲ್ಲಿ ನೀವಿರಬಹುದು, ಕೆಫೆಯಲ್ಲಿ ಕುಳಿತು ಅವಳು ಕಾಫಿ ಹೀಗೆ ಕುಡಿಯುತ್ತಿದ್ಲು ಅಂತ ನೆನಪಿಸ್ಕೊಳ್ತಿರಬಹುದು ಅಲ್ವಾ? ಅಥವಾ ಯಾರಾದರೂ ನಿಮ್ಮ ಫೇವರೇಟ್ ಹಾಡು ಕೇಳಿ ನಿಮ್ಮನ್ನೇ ನೆನಪಿಸ್ಕೊಳ್ತಿರಬಹುದಾ? ನಮಗೆ ಗೊತ್ತಿಲ್ಲ, ಆದರೆ ನಾವು ಯಾರದೋ ಜೀವನದ ಒಂದು ಮೃದು ನೆನಪಾಗಿ ಉಳಿದಿರಬಹುದು. ಮನುಷ್ಯರು ಜೀವನದಿಂದ ಹೋಗಬಹುದು, ಆದರೆ ಕೆಲವು ಭಾವನೆಗಳು ಮನಸ್ಸಿನಿಂದ ಹೊರಡುವುದಿಲ್ಲ.

ನಾವು ಜನರನ್ನ ಮುಖದಿಂದ ನೆನಪಿಸಿಕೊಳ್ಳೋದೇ ಇಲ್ಲ, ಅವರ ಸಣ್ಣ ಸಣ್ಣ ಹವ್ಯಾಸಗಳಿಂದ ತುಂಬಾ ನೆನಪಿಸ್ಕೋತೀವಲ್ವಾ. ಅವರು ಜೋರಾಗಿ ನಗುವ ರೀತಿ ಅಥವಾ ಅಳುವ ರೀತಿಯಾಗಿರ್ಬಹುದು, ಅವರು ಊಟ ಮಾಡುವ ರೀತಿಯಾಗಿರಬಹುದು, ಅಥವಾ ಅವ್ರಿಗೇನಾದ್ರೂ ಕೋಪ ಬಂದಾಗ ಮೌನವಾಗಿರ್ತಾರ ಅಥವಾ ವಾಪಸ್ ಸಿಟ್ಟು ತೋರಿಸ್ತಾರ ಗೊತ್ತಿಲ್ಲ, ಮಳೆ ಬಂದಾಗ ಟೆರೆಸ್ಗೆ ಹೋಗೋದು ಇರಬಹುದು. ಎಷ್ಟೊಂದು ವಿಷಯಗಳು, ವರ್ಷಗಳು ಕಳೆದರೂ ಆ ಚಿಕ್ಕ ಚಿಕ್ಕ ವಿಷಯಗಳೇ ಹೃದಯದಲ್ಲಿ ಉಳಿಯುತ್ತದೆ.

ಬಹುಶಃ ಪ್ರೀತಿ ದೊಡ್ಡ ಘಟನೆಗಳಲ್ಲಿ ಉಳಿಯೋದೇ ಇಲ್ಲ, ಸಾಮಾನ್ಯ ಕ್ಷಣಗಳಲ್ಲಿ ಉಳಿದ್ಬಿಡುತ್ತೆ ಅನ್ಸುತ್ತೆ ಅಲ್ವಾ? ಇನ್ನು ಕೆಲವರು ನಮ್ಮ ಬದುಕಿನಲ್ಲಿ ಇರಬೇಕಿದ್ದವರು ಯಾವುದೋ ಕಾರಣಾಂತರಗಳಿಂದ ನಮ್ಮ ಜೊತೆ ಇರಕ್ಕಾಗೋದಿಲ್ಲ. ಸಮಯ ಸರಿಯಾಗಿಲ್ದಿರಬಹುದು, ತುಂಬಾ ಡಿಸ್ಟೆನ್ಸ್ ಆಗಿರಬಹುದು, ಈಗೋ ಇರಬಹುದು, ಅಥವಾ ಲೈಫ್ನಲ್ಲಿ ಏನೋ ಒಂದು ಕಾರಣ. ಆದರೆ ವಿಚಿತ್ರ ಏನಂದ್ರೆ, ನಮ್ಮ ಜೊತೆ ಇಲ್ಲದವರು ಕೆಲವೊಮ್ಮೆ ನಮ್ಮೊಳಗೆ ಹೆಚ್ಚು ಬದುಕ್ತಾರೆ. ಯಾಕಂದ್ರೆ ರಿಯಾಲಿಟಿಗೆ ಅಂತ್ಯ ಇರುತ್ತೆ, ಇಮ್ಯಾಜಿನೇಷನ್ಗಲ್ಲ. ಆದ್ದರಿಂದ ಬಹುಶಃ ಅಪೂರ್ಣ ಪ್ರೀತಿಗಳು ಪೂರ್ಣ ನೆನಪುಗಳಾಗಿ ಬಿಡುತ್ತದೆ.

ಪ್ರೀತಿ ಕೆಲವೊಮ್ಮೆ ರಿಲೇಶನ್ಶಿಪ್ ಆಗಿ ಉಳಿಯೋದೇ ಇಲ್ಲ. ಒಂದ್ ಹಾಡಾಗಿರುತ್ತೆ, ಒಂದು ಸುಗಂಧವಾಗಿರಬಹುದು, ಅಥವಾ ಒಂದು ರಸ್ತೆಯಾಗಿರಬಹುದು, ಒಂದು ಶಾಲೆಯಾಗಿರಬಹುದು, ಅಥವಾ ಒಂದು ಸೀಸನ್ ಕೂಡ ಆಗಿರಬಹುದು. ಒಬ್ಬ ಮನುಷ್ಯ ಒಂದು ನೆನಪಾಗಿ ಬದಲಾಗಿ ಬಿಟ್ಟರೂ ಅವನ ಪ್ರೆಸೆನ್ಸ್ ಮಾತ್ರ ಸಂಪೂರ್ಣ ಮಾಯವಾಗೋದೇ ಇಲ್ಲ ಅಲ್ವಾ? ಯಾಕೆಂದ್ರೆ ಕೆಲವು ಪ್ರೀತಿಗಳಿಗೆ ಎಂಡಿಂಗ್ ಪಡೆಯೋದೇ ಇಲ್ಲ, ಅವು ನಿಧಾನವಾಗಿ ಮನಸ್ಸಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬಿಡುತ್ತೆ.

ಬಹುಶಃ ಈ ರಾತ್ರಿ ನಾವು ಯಾರನ್ನೋ ನೆನಪಿಸ್ಕೊಳ್ತಿದ್ದೀವಿ, ಅದೇ ಸಮಯದಲ್ಲಿ ಯಾರೋ ನಮ್ಮನ್ನು ನೆನಪಿಸ್ಕೊಳ್ತಿರಬಹುದು. ಒಂದು ಹಳೆಯ ಫೋಟೋ ನೋಡ್ತಾ, ಒಂದು ಹಾಡು ಕೇಳ್ತಾ, ಒಂದು ಖಾಲಿ ರಸ್ತೆಯಲ್ಲಿ ನಡೆಯುತ್ತಾ ನಮ್ಮ ಹೆಸರನ್ನು ಜೋರಾಗಿ ಹೇಳದೇ ಇರಬಹುದು, ಆದರೆ ಮನಸ್ಸಿನೊಳಗೆ ನಾವು ಇನ್ನೂ ಜೀವಂತವಾಗಿರಬಹುದು. ಕೆಲವರು ಜೀವನದಿಂದ ಹೋಗಿಬಿಡ್ತಾರೆ, ಆದರೂ ನಮ್ಮೊಳಗಿನ ಒಂದು ಕೋಣೆಯಲ್ಲಿ ಅವರು ಎಂದಿಗೂ ಹೊರಟು ಹೋಗುವುದೇ ಇಲ್ಲ. ಅದೇ ಬಹುಶಃ ಒಲವಿನ ನಿಜವಾದ ರೂಪ.

ಇವತ್ತಿನ ಒಲವಿನ ಆಲಾಪ ಇಲ್ಲಿಗೆ ಮುಗಿಯುತ್ತದೆ. ನಿಮ್ಮ ನೆನಪುಗಳ ಜೊತೆ, ನಿಮ್ಮ ಹೃದಯದ ಜೊತೆ ಮತ್ತೊಂದು ರಾತ್ರಿ ಮತ್ತೆ ಭೇಟಿಯಾಗ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಶಾಂತಲಾ.

0: 9:15:21. ಇದು ಕನ್ನಡ ಕಾಮನ್ ಬಿಲ್ಲು ಫ್ರಮ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು ಸುಕೋಂಕೆ ಫಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ಹಾಜರಾಗಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಸುಂದರ ಹಿಂದಿ ಗೀತೆಗಳು ಈ 45 ನಿಮಿಷ ನಿಮ್ಮೆಲ್ಲರಿಗಾಗಿ.
1: ವೆಲ್ಕಮ್ ಫ್ರೆಂಡ್ಸ್ ಟು ದಿ ಶೋ ದಟ್ ನೆವರ್ ಎಂಡ್ಸ್.
0: ಅಲ್ವಾ, ಇಂಥ ಸುಂದರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಮೊದಲನೇ ಗೀತೆಯಾಗಿ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ ಗೀತೆ, ನಿಮ್ಮೆಲ್ಲರಿಗಾಗಿ ಎಂಜಾಯ್ ಮಾಡಿ.

ಅದ್ಭುತವಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ ಸುಖಂ ಕೇಫಲ್ ಕಾರ್ಯಕ್ರಮದಲ್ಲಿ. ಈಗಾಗಲೇ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಮನಸ್ಸಿಗೆ ಮುದ ನೀಡುವ ಹಳೆಯ ಗೀತೆಗಳು ನಿಮ್ಮ ಜೊತೆಯಾಗಿ ನಾವು ಕೂಡ ಇದ್ದೀವಿ ಪ್ರಸಾರ ಮಾಡ್ತಿರೋದಕ್ಕೆ ಪ್ರೀತಿಯ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಹೇಳ್ತಿದ್ದಾರೆ, ಸುಖಂ ಕೇಬಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೂಪರ್ ಹಿಟ್ ಹಿಂದಿ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ ಪ್ರಶಾಂತ್, ಥ್ಯಾಂಕ್ಸ್ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನ್ನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಉತ್ತಮವಾದ ಆಯ್ಕೆ ಗೀತೆಗಳು, ಓಕೆ ಒಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಹಣಮಂತ ಶೇರಿಯವರು ಕಲಬುರಗಿ ಜಿಲ್ಲೆಯಿಂದ. ಮೊಹಮ್ಮದ್ ರಫಿ ಅಂತಂದರೆ ಮರೆಯಲಾರದ ಗೀತೆಗಳ ಸರ್ದಾರ, ಆರಂಭದಲ್ಲಿ ಮಧುರವಾದ ಗೀತೆಗಳು ಕೇಳಿಸಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅವರೇ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ಒಳ್ಳೊಳ್ಳೆ ಗೀತೆಗಳು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಯಾಗಿದ್ದೀವಿ ಖಂಡಿತ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ನಾಗೇಂದ್ರ ಅವರ ಜೊತೆಯಲ್ಲಿ ನಮ್ಮ ತಂದೆಯವರು ಮತ್ತು ಹಿರಿಯ ಅಣ್ಣನವರು ಬಾಲ್ಯದಲ್ಲಿ ವಿವಿಧ ಭಾರತಿ ಮತ್ತು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಗೀತೆಗಳು, ಸುಮಾರು 40 ವರ್ಷದ ಹಿಂದೆ ಕೇಳಿದ ಗೀತೆಗಳು, ಮತ್ತೆ ಬಾಲ್ಯದ ನೆನಪನ್ನು ಜಾರಿಸ್ತಾ ಇದ್ದೀರಾ, ಈ ಗೀತೆಗಳನ್ನು ಪ್ರಸಾರ ಮಾಡೋ ಮೂಲಕ ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅಂತ ಅವರ ಸಂದೇಶ ಬಂದು ತಲುಪಿದೆ. ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಿರೋರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಮತ್ತಿನ್ನಷ್ಟು ಗೀತೆಗಳ ಕಡೆ ಗಮನ ಹರಿಸೋಣ. ಅಲ್ಲ ಕೇಳಿ ಮತ್ತೊಂದು ಗೀತೆ, ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ.

ಅದ್ಭುತವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ರಫಿ ಅವರ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ ನಮಗೆ ಕೇಳಕ್ಕೂಡ ಅಂತ ಹೇಳಿ. ಸೊ ಇದನ್ನು ರಫೀಕಾ ಧಮಾಲ್ ಅಲ್ವಾ ಅಂತ ರಾಜು ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಚೌಧರಿ ಕಚ್ಚಾ ಅಂತ ಅಬ್ಬಾಬಾ ಎಂಥ ಅದ್ಭುತವಾಗಿರುವಂತಹ ಗೀತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ಲೇಯಿಂಗ್ ಅಂತ ಹೇಳಿ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ವಾಹ್, ಎಂಥ ಗೀತೆಗಳು ಇವತ್ತು, ಸೂಪರ್ ಸೂಪರ್, ಥ್ಯಾಂಕ್ಸ್ ಅಲಾಟ್ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ರೆ ತುಂಬ ಇಷ್ಟವಾಗಿರುವಂತಹ ಗೀತೆಯನ್ನು ಪ್ರಸಾರ ಮಾಡಿದ್ದೀರ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ನಾಗರತ್ನ ಅವರು. ಹಾಗೆ ಸುರೇಶ್ ಮನವಳ್ಳಿ ಅವರು ಮುಧೋಳದಿಂದ ಹೇಳ್ತಾರೆ, ಓಲ್ಡ್ ಸಾಂಗ್ಸ್ ಆರ್ ಆಲ್ವೇಸ್ ಗೋಲ್ಡನ್ ಸಾಂಗ್ಸ್, ಥ್ಯಾಂಕ್ಸ್ ಫಾರ್ ಸೆಲೆಕ್ಟಿಂಗ್ ಸಚ್ ವಂಡರ್ಫುಲ್ ಸಾಂಗ್ಸ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಹೇಳ್ತಾರೆ, ದಿ ಟ್ರೈನ್ ಚಿತ್ರದ ಗೀತೆ ಸೂಪರ್ ಸಾಂಗ್ ಸರ್ ಅಂತ ಅವರು ಹೇಳ್ತಿದ್ದಾರೆ, ಜೊತೆಯಲ್ಲಿ ಎಕ್ಸಲೆಂಟ್ ಸಾಂಗ್ಸ್ ಅಂತ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ರೆ. ಹಾಗೆ ರಾಣಿ ಹಳೇಬೀಡು ಅವರು ಹೇಳ್ತಾರೆ, ಎಲ್ಲ ಗೀತೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ, ಕಾಮನಬಿಲ್ಲಿಗೆ ಈ ರಾತ್ರಿಯ ಹೊತ್ತು ಹಿಂದಿ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, ಇದರಲ್ಲಿ ಜನಕಿ ಅಮ್ಮ ಅವರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓ ಎಸ್ ಎಸ್ ಎಸ್, ಓಕೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಸೊ ಮತ್ತೆ ಮುಂದಿನ ಗೀತೆ ಯಾವುದು ಕೇಳಿ ಮರೆಯಲಾರದಂತಹ ಗೀತೆ ನಿಮ್ಮೆಲ್ಲರಿಗಾಗಿ.

ಇಂಥ ಗೀತೆಗಳು ಕೇಳ್ತಾ ಇದ್ರೆ ಇನ್ನಷ್ಟು ಖುಷಿ ಆಗುತ್ತೆ ಅಂತ ಫ್ರಮ್ ರೈನ್ಬೋಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ನಾಗರತ್ನ ಅವರು. ಚೆನ್ನಾಗಿ ನಿದ್ದೆ ಬರುತ್ತೆ ಇಂಥ ಗೀತೆಗಳನ್ನು ಕೇಳ್ತಾ ಇದ್ರೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ ಫ್ರಮ್ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ರಾಘು ಅವರು ಸಂದೇಶ ಬಂದು ತಲುಪಿದೆ ಎಫ್ಎಂ ರೈನ್ಬೋದಲ್ಲಿ. ಈ ಗೀತೆಗಳ ಜೊತೆಯಾಗಿ ನಾವು ಇದ್ದೀವಿ ಅಂತ ಹೇಳಿ ಹಾಗೆ ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತೀನಿ. ನಮಸ್ತೆ ಸರ್, ಸುಖಂಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, ತುಂಬ ಹೃದಯದ ಧನ್ಯವಾದಗಳು. ತಂಪಾದ ರಾತ್ರಿ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳ್ತಾ ದಿನವಿಡೀ ಆದ ಆಯಾಸ ಒತ್ತಡ ಎಲ್ಲವೂ ಮರೆತು ಹೋಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದರೆ ಭಾಗ್ಯ ಅವರು ಹೇಳ್ತಿದ್ದಾರೆ ಪ್ರಸಾರ ಮಾಡಿದಂತಹ ಎಲ್ಲ ಗೀತೆಗಳು ತುಂಬ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಮೆಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಿದ್ದಾರೆ ಹಿಂದಿ ಮೆಲೋಡಿ ಗೀತೆಗಳು ತುಂಬ ಚೆನ್ನಾಗಿ ಸೊಗಸಾಗಿ ಇಂಪಾಗಿ ಮೂಡಿ ಬರ್ತಾ ಇದೆ ಮತ್ತು ನಿಮಗೆ ಮತ್ತು ಸ್ಟೇಷನ್ಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಓ, ಥ್ಯಾಂಕ್ ಯು ಸೊ ಮಚ್. ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಸುಖಂ ಕೇಬಲ್ ಕಾರ್ಯಕ್ರಮದ ಸದ್ಯದ ಕಡೆ ಗೀತೆಯಾಗಿ.

ಬೇಗಿರಾತ್ ಚಿತ್ರದ ಗೀತೆ ಆ್ಯಕ್ಚುಲಿ ಕೇಳಿ ತುಂಬ ದಿನ ಆಗೋಗಿತ್ತು. ಒಂದು ಅದ್ಭುತವಾಗಿರುವಂಥ ಗೀತೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ. ಈ ಗೀತೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಸುಖಂ ಕೆಪಲ್ ಕಾರ್ಯಕ್ರಮದಲ್ಲಿ. ಸುಖಂ ಕೆಪಲ್ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾ ಇಲ್ಲಿ ನೈಟ್ ಟೈಮ್ ಅಂತ ಬರೀ ಚಾಂದ್ ಚಾಂದ್ ರಿಲೇಟೆಡ್ ಸಾಂಗ್ಸೇ ಪ್ರಸಾರ ಮಾಡ್ತಾ ಇದ್ದೀರಾ. ವೆರಿ ನೈಸ್ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಓ ನಾಳೆ ಇಲ್ಲಿ ಅಮಾವಾಸ್ಯೆ. ಓಕೆ, ಇರಲಿ. ಎಲ್ಲ ಗೀತೆಗಳನ್ನು ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಹಾಗೆ ಪ್ರೊಫೆಸರ್ ಎಲ್ ಪಿ ಸರ್ ಅವರು ಕೂಡ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ. ಎಕ್ಸಲೆಂಟ್ ಸಾಂಗ್ಸ್. ಓಕೆ ಓಕೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿರೋ ಎಲ್ಲರಿಗೂ ಪ್ರೀತಿಯ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಸುಖಂ ಕೆಪಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.

ಸಮಯಾಗಿದೆ 10:03:06. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಈ 1 ಗಂಟೆ ಕಾರ್ಯಕ್ರಮ ಎಲ್ಲರಿಗೂ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ತಿಳಿಸ್ತಾ, ಬಹಳಷ್ಟು ಜನ ಈಗಾಗಲೇ ಸಂದೇಶವನ್ನು ಕಳಿಸಿದ್ದಾರೆ, ಏನಿವತ್ತಿನ ವಿಶೇಷ ಇರಬಹುದು, ಎಸ್ ಜಾನಕಿಯವರ ವಿಶೇಷ ಇರಬಹುದಾ ಅಂತ ಹೇಳಿ. ಖಂಡಿತ ಖಂಡಿತ ಸತ್ಯ, ಎಸ್ ಜಾನಕಿ ಅವರು ಹಾಡಿರುವಂತಹ ಕೆಲವು ಗೀತೆಗಳು, ಬಹಳಷ್ಟು ಗೀತೆಗಳು ಇದೆ, ಆದರೆ ಕೆಲವು ಗೀತೆಗಳು ಮರೆಯಲಾರದಂತಹ ಅಜರಾಮರವಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗಾಗಿ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಗೀತೆಯು ಅಜರಾಮರ, ಪ್ರತಿಯೊಂದು ಗೀತೆಯು ಅವರು ಹಾಡಿರುವಂಥ ಪ್ರತಿಯೊಂದು ಗೀತೆಯು ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಅವರು ಗೀತೆಗಳ ಮುಖಾಂತರ ಸದಾ ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾರೆ. ಈ 1 ಗಂಟೆ ಕಾಲಾವಧಿಯಲ್ಲಿ ಇಷ್ಟು ಗೀತೆಗಳು ಪ್ರಸಾರ ಮಾಡೋದಕ್ಕೆ ಸಾಧ್ಯ, ಅಷ್ಟು ಗೀತೆಗಳು ನಾನು ನಿಮಗೆ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ 1ನೇ ಗೀತೆಯಾಗಿ ನಿಮಗಾಗಿ ಎಫ್ ಎಂ ರೈನ್ಬೋದಲ್ಲಿ

ಅಲ್ವಾ? ಇಂಥ ಅದ್ಭುತವಾಗಿರುವಂಥ ಗೀತೆ ದೇವರ ಆಟ ಬಲ್ಲವರಾರು ಎಸ್ ಜನಕೆಯವರ ಧ್ವನಿಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ. ಒಂದೊಂದು ಗೀತೆಯು ಆಗಲೇ ಹೇಳಿದಾಗೆ ಅಜರಾಮರ, ಎಷ್ಟು ಸರಿ ಕೇಳಿದ್ರು ಕೇಳಬೇಕು ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿರುವಂತಹ ಗೀತೆಗಳು ಈ ಎಲ್ಲ ಗೀತೆಗಳು. ಜಯಪುಟ್ಟಸ್ವಾಮಿಯವರು ಕೆನಡಾದಿಂದ ಹೇಳ್ತಿದ್ದಾರೆ, ಸುಖಂ ಕೆಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು, ರಫಿಯವರ ಗೀತೆಗಳು ಅದ್ಭುತವಾಗಿ ಮೂಡಿಬಂತು, ಅದರ ಜೊತೆಯಲ್ಲಿ ಈಗ ನೀವು ಪ್ರಸಾರ ಮಾಡ್ತಿರುವಂತಹ ಗೀತೆಗಳು ಅದ್ಭುತವಾಗಿದೆ ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ, ಕಾರ್ಯಕ್ರಮವನ್ನು ಮೆಚ್ಚಿ. ಹಾಗೆ ನಾಗೇಂದ್ರ ಅವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ನಾಗೇಂದ್ರ ಅವರ ಸಂದೇಶ ಬಂದು ತಲುಪಿದೆ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಹಾಗೆ ಅನಿಲ್ ಶಮನೇವಾಡಿ ಚಿಕ್ಕೋಡಿಯಿಂದ ಹೇಳ್ತಿದ್ದಾರೆ, ಧನ್ಯವಾದಗಳು ಪ್ರಶಾಂತ್ ಅವರೇ, ಎಸ್ ಜನಕೆ ಅವರು ಹಾಡಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ಎಫ್ ಎಂ ರೈನ್ಬೋಗೆ ತುಂಬ ಧನ್ಯವಾದಗಳು ಅಂತ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ ನಾಗೇಂದ್ರ ಅವರ ಜೊತೆಯಲ್ಲಿ. ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ, ಅದ್ಭುತವಾಗಿರುವಂಥ ಕಾರ್ಯಕ್ರಮ ಅಂತ ಹೇಳಿ. ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಿದ್ದಾರೆ, ಚಿಕ್ಕವರಿಂದಲೂ ಆ ಮಹಾನ್ ಗಾನಕೋಗಿಲೆಯ ಹಾಡು ಕೇಳಿ ಬೆಳೆದವರು. ಆ ಹಾಡು ಈ ಹಾಡು ಅನ್ನೋದಿಲ್ಲ, ಪ್ರತಿಯೊಂದು ಗೀತೆಯು ಅಮೋಘ ರತ್ನಗಳೇ ಅಂತ ಜಾನಕಮ್ಮ ಅವರ ಧ್ವನಿ ಯಾವಾಗಲೂ ಇದ್ದೇ ಇರುತ್ತೆ. ಅವರ ಗೀತೆಗಳನ್ನು ಪ್ರಸಾರ ಮಾಡ್ತಾರೆ ಎಫ್ ಎಂ ರೈನ್ಬೋಗೆ ಧನ್ಯವಾದಗಳು ಅಂತ ಅವರ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದರೆ. ಒಂದೇ ಮಾತಿನಲ್ಲೇ ಹೇಳಬೇಕು ಅಂತಂದರೆ ಕಂಗಳು ತುಂಬಿರಲು ಹಾಡಿನ ಪ್ರಕಾರವೇ ಜಾನಕಿಯಮ್ಮವರು ನಡೆದುಕೊಂಡ್ರು. ಅದ್ಭುತವಾಗಿರುವಂತಹ ಗೀತೆ ಗಾಯನ ಅದ್ಭುತ ಅಂತ ಹೇಳಿ ಪೂಜಾ ಅವರ ಸಂದೇಶವನ್ನು ತಲುಪಿದೆ. ರವಿ ಅವರು ಹೇಳ್ತಿದ್ದಾರೆ, ಸೂಪರ್ ಸೂಪರ್ ಸಾಂಗ್ಸ್ ಧನ್ಯವಾದಗಳು ಅಂತ ಮರಬನಹಳ್ಳಿಯಿಂದ. ಕೌಶಲ್ಯ ಶಂಭಾವಿ ರವಿ, ದೇವೇಂದ್ರಪ್ಪ, ಮೇಘನಾ ಸಚಿನ್, ಮಾಂತೇಶ್, ರಂಗನಾಥ್ ಅವರ ಸಂದೇಶವನ್ನು ತಲುಪಿದೆ. ಜೊತೆಗೆ ಸೂಪರ್ ಸಾಂಗ್ಸ್ ಅಂತ ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಫ್ ಎಂ ರೈನ್ಬೋ ಕೇಳ್ತಾ ಇರಿ. ಸೂಪರ್ ಸಾಂಗ್ಸ್ ಅಂತ ಹನುಮಂತಪ್ಪ ಸೊಕ್ಕೆ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಮುಂದಿನ ಗೀತೆ ಯಾವುದು ಯಾವುದು ಯಾವುದು ಯಾವುದು, ಬಹಳಷ್ಟು ಗೀತೆಗಳಿದೆ, ನೋಡೋಣ ಬನ್ನಿ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೋಣ ಅಂತ ಹೇಳಿ ಮುಂದಿನ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ ಈ ಗೀತೆಯನ್ನು.

ಎಷ್ಟು ಸರಿ ಕೇಳಬಹುದು ಈ ಹಾಡುಗಳನ್ನು, ಎಷ್ಟು ಸರಿ ಕೇಳಿದ್ರೂ ಬೇಜಾರು ಆಗಲ್ಲ ಅನ್ನೋದೇ ಒಂದು ಖುಷಿ, ಅದೇ ಒಂದು ಈ ಹಾಡಿನ ಒಂದು ಇರುವಂಥ ಮೇಯ್ನ್ ಕ್ಯಾರೆಕ್ಟರ್. ಏನಂತೀರಾ? ಈ ಎಲ್ಲ ಇನಿ ದನಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಎಫ್ ಎಂ ರೈನ್ಬೋದಲ್ಲಿ ಇಂಥ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಗೌರಿಯವರ ಸಂದೇಶ ಬಂದು ತಲುಪಿದೆ. ಹಾಗೆ ಸುಜಾತ ಕೆ ನಟರಾಜ್ ಅವರು ಬೆಳ್ಳಿಮೋಡಗಳ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳಿದರೆ, ಓಕೆ, ಅದನ್ನು ಆಗಲೇ ಪ್ರಸಾರ ಮಾಡಿದ್ದೆ. ಓಕೆ, ನಾಗೇಂದ್ರ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದರೆ, ನಮಸ್ತೆ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಅಂತ ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ನಿವಾನಿ, ಭಾಗಮಂಡಲ, ಕೊಡಗುಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಹಾಗೆ ಅಮೃತ ರಮೇಶ್ ಅವರು ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಎಲ್ಲ ಹಾಡುಗಳು ತುಂಬ ಸೊಗಸಾಗಿ ಕೇಳಿ ಬರ್ತಾ ಇದೆ. ಮತ್ತೊಂದು ಗೀತೆಯನ್ನು ಪ್ರಸಾರ ಮಾಡೋಕ್ಕಾಗತ್ತಾ ಅಂತ ಜಯಣ್ಣ ಅವರು ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಖಂಡಿತ ಪ್ರಯತ್ನಪಡೋಣ. ಎಲ್ಲ ಗೀತೆಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸ್ತಾ ಇರೋದು ಮಣಿ ಅವರ ಸಂದೇಶ. ಶಾಂತಾಚಾರ ಬಡಿಗೇರ ಅವರು ಕುಕ್ನೂರಿನಿಂದ ಹೇಳ್ತಿದ್ದಾರೆ, ಫ್ರಮ್ ರೈನ್ಬೋ ಕನಸಿನ ಲೋಕ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ, ಪ್ರಸಾರವಾದ ಗೀತೆಗಳು ದಕ್ಷಿಣ ಭಾರತದ ಗಾನ ಕೋಗಿಲೆ ಪದ್ಮಭೂಷಣ ಡಾಕ್ಟರ್ ಎಸ್ ಜಾನಕಿ ಅಮ್ಮನವರ ಗಾಯನ ಮನಸ್ಸುಗಳನ್ನು ಭಾವುಕರನಾಗಿಸ್ತಾ ಇದೆ. ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳು ಸಿಗುತ್ತಿಲ್ಲ, ಹಾಡು ಕೇಳ್ತಾ ಇದ್ದರೆ ಅವರ ಅದ್ಭುತ ಕಂಠ ಸರಿ ನೆನಪು ಮತ್ತಷ್ಟು ಜೀವಂತ ಆಯಿತು. ಡಾಕ್ಟರ್ ಎಸ್ ಜಾನಕಿ ಅಮ್ಮನವರು ದೈಹಿಕವಾಗಿ ನಮ್ಮೊಳಗೆ ಇಲ್ಲದೇ ಇದ್ರೂ ಅವರು ಗೀತೆಗಳ ಮೂಲಕ ಯಾವತ್ತೂ ಅಜರಾಮರ ನಮ್ಮ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಅವರ ಗೀತೆಗಳು ಮುಂದಿನ ಪೀಳಿಗೆಗೂ ಸಂಗೀತ ಸುವಾಸನೆಯನ್ನು ಹರಡುತ್ತಲೇ ಇರುತ್ತೆ. ಇಂತಹ ಮನಮುಟ್ಟುವ ಗೀತೆಗಳಿಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದರೆ, ಅದ್ಭುತ ಸಂದೇಶ. ಓ ಗುಣವಂತ, ಈ ಹಾಡು ಮೊಬೈಲ್ನಲ್ಲಿ ಕಾಲರ್ ಟ್ಯೂನ್ ಮತ್ತು ರಿಂಗ್ ಟೋನ್ ಸುಮಾರು 10 ವರ್ಷಗಳಿಂದ

ಇದೆಂತ ಕಿಶನ್ ರೋಶನ್ ಶೋಭಾರಾಣಿ ಹನುಮಂತಗೌಡ ಅವರು ಹಾಡಲಿ ಮಾಡುವಲ್ಲಿ ತಾಲೂಕಿನಿಂದ ಹೇಳ್ತೇವೆ. ಬಹಳಷ್ಟು ಜನಕ್ಕೆ ಅದು ತುಂಬ ಇಷ್ಟವಾಗಿರುವಂತಹ ಗೀತೆ ಹೌದು, ನನಗೂ ತುಂಬ ತುಂಬ ಒಂಥರ ಪರ್ಸ್ನಲ್ ಫೇವ್ರೇಟ್ ಕೂಡ ಹೌದು. ಒಂದಕ್ಕಿಂತ ಒಂದು ಅದ್ಭುತ ಗೀತೆಗಳು. ಥ್ಯಾಂಕ್ ಯು ಪ್ರಶಾಂತ್ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದರೆ, ಕಾರ್ಯಕ್ರಮ ಸೂಪರ್ ಪ್ರಶಾಂತ್ ಅವರೇ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ವಿನ್ಯಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಮಧುರವಾದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಜಾನಕಮ್ಮನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಮರೆಯಲು ಆಗೋದೇ ಇಲ್ಲ, ಮರೆಯೋದೂ ಇಲ್ಲ. ಒಳ್ಳೊಳ್ಳೆ ಗೀತೆಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಲವ್ಲಿ ಸಾಂಗ್ಸ್ ಪ್ರಶಾಂತ್ ಅಂತ ಕೀರ್ತನ ಗೀತಾ ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಮಂಡಿಕಲ್ ಕೃಪಾ ಅವರು ಹೇಳ್ತಿದ್ದಾರೆ, ನಮಸ್ಕಾರ ಕನಸಿನ ಲೋಕ ಕಾರ್ಯಕ್ರಮ ಎಸ್ ಚನ್ನಿಕೇಮ್ಮ ಅವರು ಹಾಡುವಂಥ ಗೀತೆಗಳು ತುಂಬ ಚೆನ್ನಾಗಿ ಸೊಗಸಾಗಿ ಸುಶ್ರಾವ್ಯವಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಗೀತೆಗಳು ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಆಗ್ತಾ ಇದೆ, ಇಷ್ಟು ಅದ್ಭುತವಾಗಿರುವಂಥ ಗೀತೆಗಳಿಗೆ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ, ಪ್ರಶಾಂತ್ ಅವರೇ ಮಧುರವಾದ ಗೀತೆಗಳು ಕಿವಿಗೆ ಹಾಲೋಜೇನು ರಸದ ಔತಣ ಭಾಸ ಆಗ್ತಾ ಇದೆ, ಕನ್ನಡ ಕಾಮನಬಿಲ್ಲಿಗೆ ಅನಂತ ಧನ್ಯವಾದಗಳು ಅಂತ ವಿಜಯಪುರ ಜಿಲ್ಲೆ ಕೆಸಿನಗರದಿಂದ ವಿಠಲರಾವ್ ಕುಲಕರ್ಣಿ ಹಾಗೂ ಮನೆಯವರ ಸಂದೇಶ ಬಂದು ತಲುಪಿದೆ. ಇಂತಹ ಒಂದು ಒಳ್ಳೊಳ್ಳೆ ರೊಮ್ಯಾಂಟಿಕ್ ಗೀತೆಗಳ ಕೇಳ್ತಾ ಇದ್ದರೆ ಅದ್ಭುತವಾಗಿದೆ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಈಗ ಇನ್ನೊಂದು ಜಾನರಿನ ಗೀತೆಗಳಿಗೆ ಹೋಗೋಣ ಬನ್ನಿ. ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ನಾನಿನ ಬಿಡಲಾರೆ ಚಿತ್ರದ ಈ ಒಂದು ಗೀತೆ ಬಿಡನು ನಿನ್ನ ಪಾದ ಕೇಳಿ ಎಂಜಾಯ್ ಮಾಡಿ.

ಎಂತಹ ಅದ್ಭುತ ಗೀತೆಗಳೆಲ್ಲ. ಸತಿ ಸಕ್ಕುಬಾಯಿ ಚಿತ್ರದ ಗೀತೆಯನ್ನು ನೀವೆಲ್ಲರೂ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಸ್ನೇಹಿತರೆ. ಸೊ ಹಾಗೆ ಮುಂದಿನ ಸಂದೇಶಗಳ ಕಡೆ ನೋಡೋದಾದರೆ, ಸತೀಶ್ ಅವರು ಲಂಡನ್ನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ, ಜಾನಕಿ ಅಮ್ಮನವರಿಗೆ ಅತ್ಯುತ್ತಮ ಗೌರವ ಸಲ್ಲಿಸುವಂತಹ ಈ ಅದ್ಭುತ ಗೀತೆಗಳ ಪ್ರಸಾರ ಮಾಡಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅಂತ ಹೇಳಿ, ಲಂಡನ್ನಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶವನ್ನು ಕಳಿಸಿರುವಂಥ ಸತೀಶ್ ಭಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ರಾಯರ ಹಾಡು ಬಿಡನು ನಿನ್ನಪಾದ ಅದ್ಭುತ ಗೀತೆಯನ್ನು ಪ್ರಸಾರ ಮಾಡಿದ್ರೆ ಇಂಥ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಹಾಗೆಯೇ ರಾಣಿ ಹಳೆಬೀಡು ಅವರು ಹೇಳ್ತಿರೋ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗೀತೆಗಳ ಆಯ್ಕೆಗೆ ಧನ್ಯವಾದಗಳು. ಜಾನಕಿ ಅಮ್ಮನವರ ಕಳೆದುಕೊಂಡು ಬೇಸರದ ಕಂಗಳು ತುಂಬಿದೆ. ಅವರ ಗೀತೆಗಳು ಎಷ್ಟು ಕೇಳಿದರೂ ಬೇಸರ ಅಂತ ಖಂಡಿತ ಅನಿಸೋದಿಲ್ಲ. ಹಾಗೆಯೇ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಪ್ರೀತಿಯ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ, ಕಿಶನ್ ರೋಷನ್ ಶಿವಭರಣಿ ಹರ್ಮಿತ

ಅವರು ಹಡ್ಲಿ ಮಳವಳ್ಳಿ ತಾರಕ್ನಿಂದ ಹೇಳ್ತಾರೆ. ಊಟ ಆಯ್ತಾ ಪ್ರಶಾಂತ್ ಅವರೇ, ಬನ್ನಿ ಊಟಕ್ಕೆ ಬನ್ನಿ, ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಅವ್ರು ಕರೀತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಯುವರ್ ಇನ್ವೈಟ್. ಸುಪಗೀತೆಗಳು ಜಾನಕಿ ಅಮ್ಮವರ ಗೀತೆಗಳು. ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆಯಲ್ಲಿರುವೆ ಹಾಡಂತೂ ಅತ್ಯದ್ಭುತವಾಗಿದೆ ಅಂತ ಶ್ರೀನಿವಾಸ್ನವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ವೀಣಾ ಅವರು ಆಳಂದ ತಾಲೂಕು ನಿಂಬಾಳದಿಂದ ಹೇಳ್ತಿದ್ದಾರೆ, ಜಾನಕಿ ಅಮ್ಮನವರ ಗೀತೆಗಳು ತುಂಬ ಇಷ್ಟವಾದವು, ಅವರ ಆತ್ಮಕ್ಕೆ ಹೆಚ್ಚಿನ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು ಎಫ್ ಎಂ ರೈನ್ಬೋ ಎಲ್ಲ ಗೀತೆಗಳಿಗೆ ಅಂತ ಅವ್ರು ಹೇಳ್ತಾ ಇದ್ದರೆ. ಅನಿಲ ಬಿಷ್ಪನವರು ಶಮನೇವಾಡಿ ಚಿಕ್ಕೋಡಿಯಿಂದ ಹೇಳ್ತಿದ್ದಾರೆ, ಎಸ್ ಜಾನಕಿ ಅವರ ಗೀತೆಗಳನ್ನು ಕನಸಿನ ಲೋಕದಲ್ಲಿ ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು, ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಗೀತೆಗಳನ್ನು ಅಂತ ಅವರು ಹೇಳ್ತಿದ್ದಾರೆ. ಸೂಪರ್ ಸಾಂಗ್ಸ್ ಅಂದರೆ ಕಾಮನಬಿಲ್ಲು, ಕಾಮನಬಿಲ್ಲು ಅಂದರೆ ಸೂಪರ್ ಸಾಂಗ್ಸ್ ಅಂತ ಪ್ರೂವ್ ಮಾಡಿದಿರಿ ಅಂತ ಗೀತಾ ಕೀರ್ತನ ನಾಗರಾಜ್ ನಾಗರತ್ನ ಶ್ರೀನಾಥ್ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು. ಹಾಗೆ ಗವಿಸುದಯ್ಯ ಅವರು ಕೊಪ್ಪಳದಿಂದ ಹೇಳ್ತಿದ್ದಾರೆ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಹೋಳಿ ಲಕ್ಷ್ಮೀಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಅದ್ಭುತವಾಗಿರೋ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಹಾಗೂ ಭಾರತ ಭವಿಷ್ಯ ಮಂದಿರ ಸುಂದರಿ ಎಂಥ ಅದ್ಭುತ ಗೀತೆ, ಸಾಹಿತ್ಯ ಹಾಡುಗಾರಿಕೆ ಎಲ್ಲವೂ ಎಲ್ಲವೂ ಸೂಪರ್ ಸೂಪರ್. ಧನ್ಯವಾದಗಳು ಪ್ರಶಾಂತ್ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಮತ್ತೆ ಯಾವಾಗ ನಿಮ್ಮ ಕಾಮನಬಿಲ್ಲಿನ ಭೇಟಿ ಅಂತ ಕೇಳ್ತಾರೆ. ಓ ಮುಂದಿನ ಸೋಮವಾರ ಎಂದಿನಂತೆ. ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಇವತ್ತು, ಎಸ್ಪೆಷಲಿ ಜಾನಕಿಯವ್ರ ಹಾಡುಗಳು ತುಂಬ ಇಷ್ಟ ಆಯಿತು ಪ್ರಶಾಂತ್ ಅಂತ ಪೂಜಾ ಅವರು ಹೇಳ್ತಾ ಇದ್ದರೆ. ಮತ್ತೆ ಯಾವಾಗ ಬರ್ತೀರಾ ಅಣ್ಣ ಅಂತ ಕೇಳ್ತಿದ್ದಾರೆ ಭಾಗ್ಯ ಅವರು. ಎಂದಿನಂತೆ ಮುಂದಿನ ಸೋಮವಾರ ಭೇಟಿ ಆಗೋಣ ಎಫ್ ಎಂ ರೈನ್ಬೋದಲ್ಲಿ. ಕೇಳಿ, ಮೂರು ಗೀತೆಗಳನ್ನು ನಾನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಮೂರು ಅದ್ಭುತ ಅದ್ಭುತ ಗೀತೆಗಳು. ಮೊದಲನೇ ಗೀತೆ ನಾನು ನಿಮಗಾಗಿ ಪ್ರಸಾರ ಮಾಡ್ತಿರೋದು ಈಗ, ಓಕೆ, ಗಾಯತ್ರಿ ಮದುವೆ ಚಿತ್ರದ ಗೀತೆ. ನಿಮ್ಮೆಲ್ಲರಿಗಾಗಿ ಎಂಜಾಯ್ ಮಾಡಿ.

bang bang bang bang.

ಈ ಗೀತೆಯಲ್ಲಿ ಇರೋವಂಥ ಇಮೋಷನ್ಸ್, ಅವ್ರ ಹಾಡಿನಲ್ಲಿ ಇಮೋಟ್ ಮಾಡಿರೋ ರೀತಿ, ಬಹುಶಃ ಅದು ಅವರೊಬ್ಬರಿಗೆ ಸಾಧ್ಯ ಅಂತ ಅನಿಸುವಷ್ಟು ಮಟ್ಟಿಗೆ ಇರುವಂತಹ ಗೀತೆ ಇಬ್ಬನಿ ಕರಗಿತು. ಚಿತ್ರದ ಗೀತೆ ತನು ನಿನ್ನದು, ಈ ಮನ ನಿನ್ನದು, ಈ ಗೀತೆಯನ್ನು ಕೇಳ್ತಾ ಇದ್ರಿ. ಚಿವುದಯ ಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಇದ್ದಂತಹ ಗೀತೆಗೆ ಧ್ವನಿಯಾದರು ಎಸ್ ಜಾನಕಿಯವರು. ಆಲ್ ಸಾಂಗ್ಸ್ ಇಸ್ ಸೋ ಗುಡ್ ಅಂತ ಇನ್ ಕನಸರ ಲೋಕ ಅಂತ ಗೌತಮಿ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದರೆ, ಕನಸರ ಲೋಕ ಚಿತ್ರಗೀತೆಯ ಕಾರ್ಯಕ್ರಮಗಳು ತುಂಬ ಒಳ್ಳೆ ಕಾರ್ಯಕ್ರಮಗಳು, ರಾತ್ರಿ ವೇಳೆ ಹಾಡನ್ನು ಆಲಿಸೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶಿವಭಾರಾಣಿ ಹನುಮತಗೌಡ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಸವೇಶ್ವರ ನಗರದಿಂದ ಸತ್ಯ ಅವರು ಪ್ರಶಾಂತ್ ನಿರೂಪಣೆ ಮತ್ತು ಹಾಡುಗಳು ಅದ್ಭುತ ಅಂತ ಹೇಳ್ತಿದ್ದಾರೆ. ಅವರೇ ವಾ, ಥ್ಯಾಂಕ್ ಯು ಸೋ ಮಚ್. ಎಸ್ ಜಾನಕಿ ಅವರ ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವರೇ ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ವಾಣಿಶ್ರೀ ಅವರೇ. ಹಾಗೆ ನಮ್ಮ ನಮಸ್ತೆ, ಇಂಥ ಮಾಧುರ್ಯ ಪೂರ್ಣ ಗೀತೆಗಳು, ಎಲ್ಲ ಗೀತೆಗಳಿಗೆ ಧನ್ಯವಾದಗಳು ಅಂತ ಉಷಾ ಶ್ರೀನಿವಾಸ್ ಅವರು ಅಂಜನಾ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಎಫ್ ಎಂ ರೈನ್ಬೋಗೆ. ಪ್ರೀತಿಯ ಧನ್ಯವಾದಗಳು. ಹಾಗೆ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ, ಜೊತೆಯಲ್ಲಿ ಚಿಕ್ಕ ಮಕ್ಕಳ ಧ್ವನಿಯಿಂದ ಹಿಡಿದು ವಯಸ್ಸಾದವರ ಧ್ವನಿವರೆಗೂ ಧ್ವನಿ ನೀಡಿದ ಹೆಗ್ಗಳಿಕೆ ಚಾಲಕಮ್ಮ ಅವರದ್ದು ಅಂತ ಹೇಳಿ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಎಲ್ಲ ಗೀತೆಗಳು ಬ್ರಿಲಿಯಂಟ್ ಆಗಿತ್ತು ಅಂತ ಕೀರ್ತನ ಗೀತಾ ಶ್ರೀನಾಥ್ ಅವರು ಕೆ ಪಿ ಅಗ್ರಹಾರದಿಂದ ಹೇಳ್ತಿದ್ದಾರೆ. ಎಸ್ ಜಾನಕಿ ಅವರ ಸೋಲೋ ಸಾಂಗ್ಸ್ ಸೂಪರ್ ಅಂತ ಬೂದಿಗೆರೆ ಮುರಳಿ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ರಘುವರು ಹೇಳ್ತಿದ್ದಾರೆ, ಸೋಲೋ ಸಾಂಗ್ಸ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದ್ಭುತವಾಗಿರುವಂತಹ ಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಮತ್ತು ಇನ್ಯಾಕೆ ತಡ ಇನ್ನು ಕಡೆ ಗೀತೆ ನಾವು ಕೇಳಿಬಿಡೋಣ ಬನ್ನಿ. ಸುಖದ ಸ್ವಪ್ನಗಾನ ಈ ಗೀತೆಯೊಂದಿಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವರ ಗೀತೆಗಳು ಇನ್ನೂ ಬಹಳಷ್ಟು ಹೊತ್ತು ಕೇಳಿದ್ರು ಕೇಳ್ತಾನೆ ಇರಬೇಕು ಅಂತಷ್ಟು ಮಧುರವಾಗಿರುವಂತಹ ಗೀತೆಗಳು ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆಗಳು. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಗೀತೆ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಕೊಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಿಜ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋರು. ಓಕೆ, ವಾಣಿಶ್ರೀ ಅವರು ಹಾಗೆ ಜಾನಕಿಯವರ ಹಾಡುಗಳು ಕೇಳ್ತಾ ನಮ್ಮ ಮನೆ ನನ್ನನ್ನೇ ನಾನು ಮರೆತುಬಿಟ್ಟೆ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಅಂತ ರೇಣುಕಾ ಅವರು ಜೀವನ್ ಭೀಮಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಪ್ರಶಾಂತ್ ಅವರೇ, ಒಂದಕ್ಕಿಂತ ಒಂದು ಚಂದದ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಉಷಾ ಅವರು. ಪ್ರೀತಿಯ ಧನ್ಯವಾದಗಳು, ಭಾಳ ಮನಸ್ಸಿಗೆ ನೋವಿನಿಂದ ಹೇಳ್ತಾ ಇದ್ದೀನಿ. ಹುಕ್ಕೇರಿಯಿಂದ ಎಸ್ ಎನ್ ಕೆ ಅವರು ಇವತ್ತಿನ ಶಾರೀರಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ರೂ ಅವರ ಹಾಡುಗಳು ಸೂರ್ಯಚಂದ್ರವರೆಗೂ ಇರುತ್ತೆ, ಅವರನ್ನು ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂತ ಅವರ ಸಂದೇಶ ಬಂದು